ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ವೈಶಾಖ ಮಾಸದ 18 ದಿನ, ಅಂದರೆ 2026 ಇಸವಿಯ ಮೇ ತಿಂಗಳ 8 ತಾರೀಕು ಶುಕ್ರವಾರ. ಸಮಯ ಈಗ ಸರಿಯಾಗಿ 5:58:53. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ದುರ್ಗೋದಯ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಿಮ್ಮ ಬಾನುಲಿ ಗೆಳತಿ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭ ದಿನ. ಇಂದಿನ ಶುಭ ನುಡಿ, ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಎನ್ನುವುದು ವೈಫಲ್ಯ ಎಂಬ ರೋಗವನ್ನು ಕೊಲ್ಲುವ ಅತ್ಯುತ್ತಮ ಔಷಧ. ಅವು ನಿಮ್ಮನ್ನು ಯಶಸ್ವಿ ವ್ಯಕ್ತಿಯನ್ನಾಗಿಸುತ್ತವೆ ಎಂದಿದ್ದಾರೆ ಭಾರತದ ಮಿಸೈಲ್ ಮ್ಯಾನ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು. ಇವರ ಈ ಶುಭ ನುಡಿಯೊಂದಿಗೆ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸೋಣ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದು 102.6 ಎಫ್ಎಂ. ಈಗ ಸಮಯ ಸರಿಯಾಗಿ 6:30. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಭಾಕರ್ ಜೋಶಿ ಅವರಿಂದ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ ಕೇಳುವಿರಿ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ ಪ್ರಸಾರವಾಗುವುದು. 6:50 ಆರೋಗ್ಯ ಬಿಂದು, ವಿಷಯ ಪ್ರಕೃತಿ ಚಿಕಿತ್ಸಾ ಕ್ರಮದಲ್ಲಿ ಬೊಜ್ಜಿನ ನಿರ್ವಹಣೆ, ಭಾಗವಹಿಸುತ್ತಾರೆ ಡಾ ವೆಂಕಟರಮಣ ಹೆಗಡೆ. 7:00 ದಿನಚರಿ, 7:15 ಭಾವತರಂಗ, 7:30 ಸೇವಾ ಮಾಹಿತಿ ಕೇಳುತ್ತೀರಿ. 7:45, 8:30 ಹಾಗೂ 9:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:05 ಗಾಂಧಿ ಸ್ಮೃತಿ ಹಾಗೂ ಮೀರಾ ಭಜನ್, ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್. 10:00 ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ, ಸಾಧಕರ ಪರಿಚಯ ಮಾಡಿಕೊಳ್ಳುತ್ತೀರಿ. ಇವಿಷ್ಟು ಈ ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳು. ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ, ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾತಿಗೊಂದು ಗಾದೆ, ಹೊಸೆಯುವ ಪುಟ್ಟಮ್ಮ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿಯ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ವಿಷಯ ಪಾರ್ಶ್ವವಾಯುವಿಗೆ ಕಾರಣ ಮತ್ತು ಚಿಕಿತ್ಸೆ. ಈ ಕುರಿತು ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ದ್ಯಾಮಲಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 11:20 ಉಲ್ಲಾಸ ಕಾರ್ಯಕ್ರಮ ನಮ್ಮ ನೆಲೆಯಿಂದ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಿಳಕ್ಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00-5:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಗಣೇಶ್.

ಬಾಬು ಹೆಚ್ಚಿ 5:30 ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ ಕಾರ್ಯಕ್ರಮ 6:15 ಜನಪದ ಸಂಗೀತ ಚಳ್ಳಕೆರೆ ತಾಲೂಕು ಬುಕ್ಕಂಬೂದಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಹಾಗೂ ರೋಗಗಳು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶನ ನಡೆಸಿಕೊಡುತ್ತಾರೆ ಜಗದೀಶ್ ಕೋಪನಹಳ್ಳಿ. 7:45 ನಮ್ಮ ನಿಲಯದಿಂದ ಭಾಷಣ. ಚಿತ್ರದುರ್ಗ ಜಿಲ್ಲೆಯ ಪ್ರಾಗೈತಿಹಾಸ ಸಂಸ್ಕೃತಿ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ಎಸ್ ಮಹಾಂತೇಶ್. ರಾತ್ರಿ 8:00 ಜನರಂಜನೆ ಕೇಳುಗರ ಮೆಚ್ಚಿನ ಚಿತ್ರಕಿತೆಗಳ ನೇರ ಫೋನಿನ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು ಮೂಡಿಬರಲಿವೆ. 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 10:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಕೇಳುಗರೆ, ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 6:10:35 ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಇಂದು ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಐತಿಹಾಸಿಕ ದೇಗುಲವನ್ನ ಪರಿಚಯ ಮಾಡಿಕೊಳ್ಳಲಿದ್ದೇನೆ. ಅದುವೇ ನಮ್ಮೂರಿನ ಸ್ಥಳೀಯ ಐತಿಹಾಸಿಕ ದೇಗುಲವನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳೋದಾದರೆ, ನಮ್ಮದೇ ಊರಿನ ಇದೇ ನಮ್ಮ ಆಕಾಶವಾಣಿ ಮುಂಭಾಗದಲ್ಲಿರುವ ಐತಿಹಾಸಿಕ ದೇಗುಲ ಕೆಳಗೋಟೆಯ ಶ್ರೀ ಚನ್ನಕೇಶವ ದೇವಸ್ಥಾನ. ಬನ್ನಿ, ಈ ದೇಗುಲದ ಬಗ್ಗೆ ಮಾಹಿತಿ ತಿಳಿಯುತ್ತಾ ಭಕ್ತಿಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಈಗ ಪ್ರಸಾರ ಆಗ್ತಾ ಇದೆ ಶರಣು ಶರಣು ಶಾರದಾಂಬ ಕರುಣವ ತೋರು ಮಮ ಜಗದಂಬ. ಕೇಳಿ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ.

ಕೆಳಗೋಟೆಯ ಶ್ರೀ ಚೆನ್ನಕೇಶ್ವರ ದೇಗುಲದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಚಿತ್ರದುರ್ಗದ ಅತ್ಯಂತ ಹಳೆಯ ಪ್ರದೇಶ ಈ ಕೆಳಗೋಟೆ. ಕೆಳಗೋಟೆ ಎಂಬುದರ ಹೆಸರಿನ ಮೂಲವನ್ನು ಹುಡುಕ್ತಾ ಹೋದರೆ ನಮಗೆ ಸಿಗೋದು ಚಿತ್ರದುರ್ಗ ಕೋಟೆಯ ಕೆಳಗಿನ ಭಾಗದ ಪ್ರದೇಶವೆಂಬ ಅರ್ಥವಿದೆ ಈ ಕೆಳಗೋಟೆಗೆ. ಇದೇ ಈ ಬಡಾವಣೆಯ ಹೆಸರಿಗೆ ಕಾರಣವಾಗಿದ್ದು ಹಿಂದೆ ಇಲ್ಲಿ ಕೋಟೆಯ ಪ್ರದೇಶವಿದ್ದಿತು ಎಂದು ಹೇಳಲಾಗುತ್ತೆ. ಆದರೆ ಇಂದು ಆ ಕೋಟೆಯ ಯಾವುದೇ ಕುರುಹುಗಳು ಇಲ್ಲಿ ಉಳಿದಿರೋದಿಲ್ಲ. ಆದರೆ ಇಲ್ಲಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನವು ಕ್ರಿಸ್ತಶಕ ಸುಮಾರು 17-18 ಶತಮಾನದಲ್ಲಿ ಪಾಳೆಯಗಾರರ ಶೈಲಿಯಲ್ಲಿ ನಿರ್ಮಾಣವಾಗಿರುವುದು. ಉತ್ತಮ ಸಂರಕ್ಷಣಾ ಸ್ಥಿತಿಯಲ್ಲಿರುವ ಈ ಮಂದಿರ ಪೂರ್ವಾಭಿಮುಖವಾಗಿದ್ದು 3 ಗರ್ಭಗೃಹಗಳಿರುವ ತ್ರಿಕೂಟ ದೇವಾಲಯವಾಗಿದೆ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಮತ್ತೊಂದು ಭಕ್ತಿಗೀತೆಯನ್ನು ಕೇಳೋಣ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ಬಸವಣ್ಣನವರ ವಿರಚಿತ ವಚನವಿದು. ಕೇಳಿ ಸಮೂಹ ಗಾನದಲ್ಲಿ.

ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ಮುಖ್ಯ ಗರ್ಭಗೃಹದಲ್ಲಿ 4 ಅಡಿ ಎತ್ತರದ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ಶಿಲ್ಪವಿದೆ. ತನ್ನ ಎಡಗೈಯಲ್ಲಿ ಚಕ್ರ, ಗದೆ ಮತ್ತು ಬಲಗೈಯಲ್ಲಿ ಶಂಖ ಪದ್ಮಗಳನ್ನು ಹಿಡಿದಿದ್ದಾರೆ. ಅಕ್ಕಪಕ್ಕದಲ್ಲಿ ಶ್ರೀದೇವಿ ಮತ್ತು ಬಹುದೇವಿಯ ಶಿಲ್ಪಗಳಿವೆ. ಇವು ಕಲ್ಪುಶಿಲೆಗಳಾಗಿವೆ. ಎಡಗಡೆಯ ಗರ್ಭಗೃಹದಲ್ಲಿ ಆಂಜನೇಯ, ಬಲಗಡೆಯ ಗರ್ಭಗೃಹದಲ್ಲಿ ಶಿವಲಿಂಗ ಮತ್ತು ನಂದಿಯ ಶಿಲ್ಪಗಳನ್ನು ಕಾಣಬಹುದು. 3 ಮುಖ್ಯ ಗರ್ಭಗೃಹದ ಮುಂದೆ ಅಂತರಾಳವಿದೆ. ಅಂತರಾಳದ ಮುಂದೆ ನವರಂಗ ಹಾಗೂ ತೆರೆದ ಸಭಾಮಂಟಪಗಳಿವೆ. ಗರ್ಭಗೃಹಗಳಲ್ಲಿ ಬಹುಮುಖಗಳಲ್ಲಿ ಕಡೆಯಲಾದ ಕಂಬಗಳನ್ನು ಸಹ ನೋಡಬಹುದು. ತೆರೆದ ಸಭಾಮಂಟಪದ ಕಂಬಗಳು ಚಿತ್ರಕಾಂಡ ಕಂಬಗಳಾಗಿವೆ. ಇವುಗಳಲ್ಲಿ ಶಿವಲಿಂಗ, ಗಣೇಶ, ಆಂಜನೇಯ, ಗರುಡ ಮುಂತಾದ ಉಬ್ಬು ಕೆತ್ತನೆಗಳು ಶಿಲ್ಪದ ಸೌಂದರ್ಯವನ್ನು ಹೆಚ್ಚಿಸಿದೆ. ಇನ್ನು ತರದ ಮಂಟಪದಲ್ಲಿ 2 ಆನೆಗಳು ಹಾಗೂ 2 ಕುದುರೆಗಳನ್ನು ಇಡಲಾಗಿದೆ. ದೇವಾಲಯದ ಸುತ್ತಲೂ ಪ್ರಾಕಾರ ಗೋಡೆಯಿದೆ. ದೇಗುಲದ ಎದುರಿಗೆ ಗರುಡ ಹಾಗೂ ಧ್ವಜ ಸ್ತಂಭ ಹಾಗೂ ಅಷ್ಟದಿಕ್ಪಾಲಕರ ಶಿಲ್ಪಗಳುಳ್ಳ ಬಲಿಪೀಠಗಳಿವೆ. ಚೆನ್ನಕೇಶ್ವರ ಸ್ವಾಮಿ ಜಾತ್ರೆಯು ಪ್ರತಿ ವರ್ಷ ಕಾಳಹುಣ್ಣಿಮೆಯಲ್ಲಿ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಉತ್ಸವ ಮೂರ್ತಿಗಳನ್ನು ಆರಾಧಿಸಲಾಗುತ್ತೆ. ಜಾತ್ರೆಯಲ್ಲಿ ಮೊದಲ ದಿನ ಕಲ್ಯಾಣೋತ್ಸವ, 2ನೇ ದಿನ ರಥೋತ್ಸವ ಜರುಗುತ್ತೆ. ಅಂದಹಾಗೆ ಇದರ ಬಗ್ಗೆ

ಮತ್ತೊಂದು ಪ್ರಮುಖ ಮಾಹಿತಿಯನ್ನು ತಿಳಿಸೋದಾದರೆ 1778-79 ಮದಕರಿ ನಾಯಕನ ಕಾಲದಲ್ಲಿ ಚಿತ್ರದುರ್ಗಕ್ಕೆ ದಾಳಿ ಮಾಡಲು ಬಂದಂತಹ ಹೈದರ್ ಅಲಿ ಸೇನೆಯು ಈ ಚನ್ನಕೇಶ್ವರ ದೇಗುಲದ ತೋಪಿನಲ್ಲಿ ಬೀಡು ಬಿಟ್ಟಿತ್ತಂತೆ. ಇದು ಒಂದು ಇತಿಹಾಸದ ಮಾಹಿತಿ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ನಮೋ ಭಗವತಿ ಎಂದು ಶ್ರೀ ಬನಶಂಕರಿ ಅಮ್ಮನವರನ್ನ ಸ್ತುತಿಸುತ್ತಿದ್ದಾರೆ ಮುದ್ದು ಮೋಹನ್.

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಮುಂದಿನ ಕಾರ್ಯಕ್ರಮ ಚಿಂತನ, ಪ್ರಭಾಕರ ಜೋಶಿ ಅವರಿಂದ.
1: ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವಿನಿ ಇದ್ದಂತೆ. ಅನಾರೋಗ್ಯ ಪೀಡಿತರಿಗೆ, ಗಾಯಾಳುಗಳಿಗೆ, ಜೀವನ್ ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನ ಚಾಚುತ್ತದೆ. ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ಧಾವಿಸುತ್ತಾರೆ. ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ, ಆಹಾರ, ಉಡುಪುಗಳನ್ನು ಪೂರೈಸುತ್ತಾರೆ. ಇದು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಡೇ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ ಎಂದು ಆಚರಿಸಲಾಗುತ್ತದೆ. ಸ್ವಿಸ್ ದೇಶದ ಜೀನ್ ಹೆನ್ರಿ ಡೊನಂಟ್ ಎಂಬುವವರು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ನ ಸಂಸ್ಥಾಪಕರಾಗಿದ್ದಾರೆ. ಇವರು ಹುಟ್ಟಿದ್ದು 1828 ಮೇ 8ರಂದು. ಇವರಿಗೆ ಜಗತ್ತಿನ ಮೊದಲ ನೋಬೆಲ್ ಶಾಂತಿ ಪುರಸ್ಕಾರ ಒಲಿದು ಬಂತು. ಇವರಿಗೆ ಗೌರವ ನೀಡುವ ಸಲುವಾಗಿ ಇವರ ಜನ್ಮದಿನದಂದೇ ರೆಡ್ ಕ್ರಾಸ್ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನ ಈ ಸಂಸ್ಥೆಯ ಸಿದ್ಧಾಂತಗಳನ್ನು, ತತ್ವಗಳನ್ನು ಇನ್ನಷ್ಟು ಪ್ರಚುರಗೊಳಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಜಗತ್ತಿನಾದ್ಯಂತ 700 ಶಾಖೆಗಳನ್ನು ಹೊಂದಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜನಸಾಮಾನ್ಯರ ಆರೋಗ್ಯ, ತುರ್ತು ಸೇವೆ, ಬರಗಾಲ ಮತ್ತು ಅತಿ ಅವಸರ ಬೀಳುವ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವ ಸೇವೆಯನ್ನು ಪ್ರಧಾನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸಂಲಗ್ನತೆ ಹೊಂದಿ ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿದೆ. IRCS ಎಂದು ಕರೆಯಲಾಗುವ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯು 1920 ಸೊಸೈಟಿ ಕಾಯ್ದೆ ಮತ್ತು ಸಂಸತ್ತಿನ ವಿಶೇಷ ಕಾಯ್ದೆಯಡಿಯಲ್ಲಿ ಭಾರತದಲ್ಲಿ ನೋಂದಣಿಗೊಂಡಿತು. ರೆಡ್ ಕ್ರಾಸ್ ಸಂಸ್ಥೆಯ ನೇತೃತ್ವವನ್ನು ಭಾರತದ ರಾಷ್ಟ್ರಪತಿಗಳು ವಹಿಸುತ್ತಾರೆ. ಕೇಂದ್ರ ಆರೋಗ್ಯ ಸಚಿವರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಮಂಡಳಿಯು ಸಂಸ್ಥೆಯ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. 19 ಜನ ಸದಸ್ಯರಿರುವ ಆಡಳಿತ ಮಂಡಳಿಯು ರೆಡ್ ಕ್ರಾಸ್ನ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಸಂಸ್ಥೆಗೆ ಚೇರ್ಮನ್ ಮತ್ತು 6 ಜನ ಸದಸ್ಯರನ್ನು ಸ್ವತಃ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಉಳಿದ 12 ಜನರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಲಾಗುತ್ತೆ. ಮಹಾಪ್ರಧಾನ ಕಾರ್ಯದರ್ಶಿಗಳು ರೆಡ್ ಕ್ರಾಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಿಸ್ನ ಯುವ ಉದ್ಯಮಿ ಜೀನ್ ಹೆನ್ರಿ ಡೊನಂಟ್ ರೆಡ್ ಕ್ರಾಸ್ ಸಂಸ್ಥೆಯ ಉದಯಕ್ಕೆ ಕಾರಣರಾಗಿದ್ದಾರೆ. 1859ರಲ್ಲಿ ನಡೆದ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧ ರೆಡ್ ಕ್ರಾಸ್ ಸಂಸ್ಥೆ ಜನಿಸಲು ಕಾರಣವಾಯಿತು. ಯುದ್ಧ ಪೀಡಿತ ಪ್ರದೇಶಕ್ಕೆ ತೆರಳಿದ್ದ ಜೀನ್ ಹೆನ್ರಿ ಡೊನಂಟ್ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಸೈನಿಕರನ್ನು ನೋಡಿದ. ಕರಳು ಹಿಂಡಿದಂತೆ ಆಯಿತು. ಕೂಡಲೇ ಸ್ಥಳೀಯರ ನೆರವಿನಿಂದ ಸೈನಿಕರ ಸಹಾಯಕ್ಕೆ ಬಂದ. ಗಾಯಾಳು

0: ಸೈನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾದ. ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಸ್ಥಿತಿಗಳ ಕುರಿತು ಯುದ್ಧದ ಸ್ಮರಣೆ ಎಂಬ ಪುಸ್ತಕ ಬರೆದ. ಸೈನಿಕರ ಪುನರ್ವಸತಿ, ಸೂಕ್ತ ಚಿಕಿತ್ಸಾ ಕೇಂದ್ರ ಮತ್ತಿತರ ವಿಚಾರಗಳನ್ನು ಕುರಿತು ಆ ಪುಸ್ತಕದಲ್ಲಿ ಚರ್ಚಿಸಿದ. ಅದೇ ವರ್ಷದಲ್ಲಿ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆ ಆಯಿತು. ಆ ಪುಸ್ತಕದಲ್ಲಿ ದಾಖಲಾದ ಸಲಹೆಗಳನ್ನು ಜಿನಿವಾ ಒಪ್ಪಂದ ಸ್ವೀಕರಿಸಿತ್ತು. 1864 ಜಿನಿವಾ ಸಮಾವೇಶದಲ್ಲಿ ನಿರ್ಣಯವಾದಂತೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಯಿತು. ಒಪ್ಪಂದದಂತೆ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂದಾಗ ಸ್ವಿಸ್ ದೇಶದ ಧ್ವಜವನ್ನೇ ಬಳಸಲು ತೀರ್ಮಾನಿಸಲಾಯಿತು. ಈ ಮೂಲಕ ರೆಡ್ ಕ್ರಾಸ್ ಗೌರವವನ್ನು ಆ ದೇಶಕ್ಕೆ ಸಲ್ಲಿಸಿತು. ಭಾರತ ಮೂಲದ ರೆಡ್ ಕ್ರಾಸ್ ಸೊಸೈಟಿಯು 1914 ಜರುಗಿದ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ರೂಪುಗೊಂಡಿತ್ತು. ಅಲ್ಲಿಯವರೆಗೆ ಭಾರತವು ತನ್ನ ಸೈನಿಕರ ಸಂರಕ್ಷಣೆಗೆ ಯಾವುದೇ ಸಂಸ್ಥೆಯನ್ನು ಹೊಂದಿರಲಿಲ್ಲ. ಆಗ ಇದ್ದ ಸೇಂಟ್ ಜೋಸೆಫ್ ಆಂಬ್ಯುಲೆನ್ಸ್ ಮತ್ತು ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಗಳು ಮಾತ್ರ ಸಹಯೋಗ ನೀಡುತ್ತಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸೂಕ್ತ ಚಿಕಿತ್ಸೆಯನ್ನು ಈ ಎರಡೇ ಸಂಸ್ಥೆಗಳು ನಿರ್ವಹಿಸುತ್ತಿದ್ದವು. ಮುಂದೆ 1920 ಮಾರ್ಚ್ 3 ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಯು ಪರಿಚಯಿಸಿತ್ತು. ಆಗ ವೈಸ್ರಾಯ್ ಸಮಿತಿಯಲ್ಲಿದ್ದ ಸರ್ ಕ್ಲೌಡ್ ಹಿಲ್ ಅವರು ಯುದ್ಧ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಸಭೆಯಲ್ಲಿ ಪ್ರಸ್ತಾಪ ಇಟ್ಟ ನಂತರ ಚರ್ಚೆಗೆ ಬಂದು ಮಾರ್ಚ್ 20 ಕಾಯ್ದೆ ರೂಪಿಸಲಾಯಿತು. ಈ ಸಂಸ್ಥೆಯ ನಿರ್ವಹಣೆಗೆ 1920 ಮೇ 8 ಒಂದು ಮಂಡಳಿ ರಚಿಸಲಾಯಿತು. ಮೊದಲಿಗೆ 50 ನೇಮಕ ಮಾಡಲಾಯಿತು. ಹೀಗೆ ಅಸ್ತಿತ್ವಕ್ಕೆ ಬಂದ ಭಾರತೀಯ ರೆಡ್ ಕ್ರಾಸ್ ಮಂಡಳಿಯ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸರ್ ಮ್ಯಾಲ್ಕಮ್ ಹೈಲಿ ನೇಮಕಗೊಂಡರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಅಂಗಸಂಸ್ಥೆಯನ್ನಾಗಿ ಅಂಗೀಕರಿಸಲಾಯಿತು. ರೆಡ್ ಕ್ರಾಸ್ನ ಧ್ಯೇಯೋದ್ದೇಶಗಳೆಂದರೆ ಮಾನವೀಯತೆ, ತಾರತಮ್ಯವಿಲ್ಲದ ಸೇವೆ, ಪೌಷ್ಟಿಕತೆ, ಸ್ವತಂತ್ರ, ಸ್ವಯಂ ಸೇವೆ, ಸಂಘಟನೆ, ವಿಶ್ವ ಭ್ರಾತೃತ್ವ. ಈ 7 ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಇದಕ್ಕಾಗಿ ಸ್ಥಳೀಯವಾಗಿ ಒಂದು ಮಂಡಳಿಯನ್ನು ಸಹ ರಚಿಸಲಾಗಿರುತ್ತದೆ.
1: ಪ್ರಭಾಕರ್ ಜೋಶಿ ಅವರಿಂದ ಚಿಂತನ ಇದುವರೆಗೆ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನೆಲೆದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಒಂದು ದೇಶಭಕ್ತಿ ಗೀತೆಯನ್ನ ಕೇಳೋಣ. ಹಿಮಗಿರಿ ಭೂಷಿತೆ, ಸಾಗರ ಪರ್ವತೆ, ಪ್ರಪಂಚ ಪೂಜಿತೆ, ಓಮಾತೆ ಎಂಬ ಸಮೂಹ ಗಾನದ ಈಗ ಗೀತೆಯನ್ನು ರಚಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:40. ಇದೀಗ ರೈತರಿಗೆ ಸಲಹೆ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ ಟಿಎನ್, ICAR ತರಳಬಲ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ ಆದಾಯಕ್ಕಾಗಿ ಹೊಂಡಗಳಲ್ಲಿ ಮೀನು ಕೃಷಿ ಮಾಡುವುದು. ನಮ್ಮ ಬಯಲುಸೀಮೆಯ ಜಿಲ್ಲೆಗಳಾದ ದಾವಣಗೆರೆ, ಚಿತ್ರದುರ್ಗಗಳಲ್ಲಿ ಕೃಷಿ ಹೊಂಡಗಳಿಗೇನು ಕಡಿಮೆ ಇಲ್ಲ. ಎಲ್ಲೆಲ್ಲಿ ಕೃಷಿ ಹೊಂಡಗಳು ನೀರನ್ನು ಸಂಗ್ರಹ ಮಾಡಿಟ್ಕೊಳ್ತವೋ ಆ ಕೃಷಿ ಹೊಂಡಗಳನ್ನು ನಾವು ನೀರಾವರಿಯ ಜೊತೆಗೆ ಮೀನು ಕೃಷಿಯನ್ನು ಮಾಡಲು ಸಹ ನಾವು ಬಳಸ್ಕೊಳ್ಬೋದು. ಮೀನು ಕೃಷಿ ಉಪಕಸಬಾಗಿ ನಮ್ಮ ರೈತರಿಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ತಂದುಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಈ ಮೀನು ಕೃಷಿ ಮಾಡಲಿಕ್ಕೆ ಬೇಕಾದಂಥ ಅಗತ್ಯ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ, ಮೀನು ಮರಿ ಎಲ್ಲಿ ಸಿಗುತ್ತೆ, ಯಾವ ಮೀನು ಮರಿಗಳನ್ನು ನಾವು ಬಿಟ್ಟರೆ ಕೃಷಿ ಹೊಂಡಗಳಲ್ಲಿ ಚೆನ್ನಾಗಿ ಬೆಳಿಬೋದು, ಈ ರೀತಿಯ ಒಂದು ಮಾಹಿತಿಯನ್ನು ಪಡೆದುಕೊಂಡ್ರೆ ಅದು ಆರಂಭದ ಒಂದು ಹಂತವಾಗುತ್ತೆ. ನಮ್ಮ ಮೀನುಗಾರಿಕಾ ಇಲಾಖೆ ನಮ್ಮ ಪ್ರತಿ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಮ ಕೃಷಿ ಹೊಂಡದ ಬಗ್ಗೆ ಹೇಳಿ, ಯಾವ ರೀತಿಯ ಮೀನು ಮರಿಗಳನ್ನು ನಾವು ಇದರಲ್ಲಿ ಕೃಷಿ ಹೊಂಡದಲ್ಲಿ ಬಿಡ್ಬೋದು, ಎಷ್ಟು ಬಿಡ್ಬೋದು ಅನ್ನೋ ಮಾಹಿತಿಯನ್ನು ಪಡ್ಕೊಂಡ್ರೆ ಬಹಳ ಅನುಕೂಲಕರವಾದಂಥ ಒಂದು ಪ್ರಾರಂಭದ ಹೆಜ್ಜೆ. ನಮ್ಮ ಈ ಭಾಗಗಳಲ್ಲಿ ಸಾಮಾನ್ಯವಾಗಿ ಭಾರತೀಯ ಗೆಂಡೆ ಮೀನುಗಳು ಅಂತೇಳಿ ಬಹಳ ಪ್ರಸಿದ್ಧಿಯಾಗಿರುವಂಥ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ಚೈನೀಸ್ ಕಾರ್ಪ್ಸ್ ಅಂತ ಹೇಳ್ತೀವಿ, ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಅಂತ ಈ 6 ಜಾತಿಗಳು. ಇವುಗಳ ಜೊತೆಗೆ ಇವಾಗ ಪಂಗೇಶಿಯಸ್ ಅಂತ ಮೀನು ಬೆಳೀತಿದ್ದಾರೆ, ಪಾಕು ಅಂತ ರೂಪ್ಚಂದ್ ಅಂತೇಳಿ ಮೀನು ಬೆಳೀತಿದ್ದಾರೆ, ಅದರ ಜೊತೆಗೆ ತಿಲಾಪಿಯಾ ಅಂತ, ಗಿಫ್ಟ್ ಅಂತ ತಿಲಾಪಿಯಾ, ಈ 3 ಹೊಸ ತಳಿಗಳು ಕೂಡ ಸೇರ್ಪಡೆಯಾಗಿವೆ. ಈ ಮರಲ್ ಅಂತೇಳಿ ಕೂಡ ಹೇಳ್ತಾರೆ. ಹೆಚ್ಚು ಕಡಿಮೆ ಈಗ 9-10 ಜಾತಿಯ ಮೀನುಗಳು ನಮಗೆ ಒದಗಿ ಬರ್ತವೆ. ಇವುಗಳನ್ನು ನಾವು ಕೃಷಿ ಹೊಂಡಗಳಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಒಟ್ಟಾಗಿನೂ ಬೆಳಿಬೋದು, ಒಂದೊಂದಾಗಿನೂ ಬೆಳಿಬೋದು. ಈ ರೀತಿ ಇವುಗಳನ್ನು ಬೆಳೆಯುವಾಗ ನೀರು 5-6 ಅಷ್ಟು ಆಳ ಇರೋಂಗೆ ನೋಡ್ಕೊಳ್ಬೇಕು. ಹೆಚ್ಚು ಉಷ್ಣತೆ ಇರುವಂತಹ ಸಂದರ್ಭದಲ್ಲಿ ನೀರು ಕಾಯಬಾರದು, ಬಿಸಿಯಾಗಬಾರದು. ಅದಕ್ಕೋಸ್ಕರ 6 ಇದ್ರೆ ಈ ಬಿಸಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮೀನುಗಳು ಸ್ವಲ್ಪ ಸೂಕ್ಷ್ಮ ಜೀವಿಗಳಾಗಿರೋದ್ರಿಂದ ಹೆಚ್ಚು ಬಿಸಿ ಇದ್ರೆ ಬೆಳವಣಿಗೆ ಚೆನ್ನಾಗಾಗಲ್ಲ. ಜೊತೆಗೆ ಆಹಾರವನ್ನು ಇವುಗಳಿಗೆ ಕೊಡುವ ವಿಚಾರ ಬಹಳ ಸೂಕ್ಷ್ಮವಾದದ್ದು, ಬಹಳ ಮುಖ್ಯವಾದದ್ದು. ಆಹಾರವನ್ನು ನಾವು ಅಕ್ಕಿ ತೌಡು ಅಥವಾ ಮೆಕ್ಕೆಜೋಳದ ನುಚ್ಚು, ರಾಗಿ ಹಿಟ್ಟು, ಬೇರೆ ಬೇರೆ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಶೇಂಗಾ ಹಿಂಡಿಯೊಂದಿಗೆ ಮಿಕ್ಸ್ ಮಾಡಿ 1:1 ಅಂತ ಹೇಳ್ತೀವಿ, ಕೊಡ್ಬೋದು. ಆ ಒಂದು ಅನುಪಾತದಲ್ಲಿ ಕೊಡ್ಬೋದು. ಮೀನಿನ ತೂಕದ 5-6% ಅಷ್ಟು ಆಹಾರವನ್ನು ದಿನಕ್ಕೆ ಕೊಡಲಿಕ್ಕೆ ನಾವು ನಿಮಗೆ ಸಲಹೆಯನ್ನು ನೀಡ್ತೇವೆ. ಆಮೇಲೆ ಕೃತಕ ಆಹಾರಗಳು ಕೂಡ ಈಗ ಸಿಗ್ತಾ ಇದೆ. ಅವುಗಳನ್ನು ಫ್ಯಾಕ್ಟರಿಯಲ್ಲಿ ಮಾಡಿ ತೇಲುವ ಆಹಾರದ ಕಣಗಳು ಅಂತ ಹೇಳ್ತೀವಿ, ಅವುಗಳನ್ನು ಮೀನುಗಳು ಬಹಳ ಸಂತೋಷದಿಂದ ಸ್ವೀಕರಿಸೋದ್ರಿಂದ, ಮತ್ತು ಇವುಗಳು ಕಂಪ್ಲೀಟ್ ಆಹಾರ ಅಂತ ಹೇಳ್ತೀವಿ, ಪೂರ್ಣ ಪ್ರಮಾಣದ ಎಲ್ಲ ಪೋಷಕಾಂಶಗಳನ್ನು ಹಾಕಿ ಮಾಡಿರುವಂಥದ್ದು. ಮತ್ತು ಇದರಲ್ಲಿ

ವೇಸ್ಟ್ ಆಗೋದಿಲ್ಲ, ಯಾವುದೇ ರೀತಿಯ ತ್ಯಾಜ್ಯ ಆಗೋದಿಲ್ಲ, ಸಂಪೂರ್ಣ ಬಳಕೆ ಆಗ್ತದೆ ಆಹಾರ. ನೀರಿನಲ್ಲಿ ತೇಲೋದ್ರಿಂದ ಮೀನುಗಳು ಬಂದು ಅದನ್ನು ಸ್ವೀಕಾರ ಮಾಡ್ತವೆ. ಈ ರೀತಿ ಮಾಡೋದ್ರಿಂದ ನಮ್ಮ ನೀರಿನ ಆರೋಗ್ಯ ಅಂದರೆ ಕೊಳದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ನೀವು ನೇರವಾಗಿ ಸಂಪರ್ಕಿಸ್ಬೋದು, ಜೊತೆಗೆ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸ್ಬೋದು. ನಮ್ಮ ಸಂಪರ್ಕ ಸಂಖ್ಯೆ 9449985786. ನಮಸ್ಕಾರ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ 6:45 ಇದೀಗ ಒಂದು ಭಾವಗೀತೆಯನ್ನು ಕೇಳೋಣ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಪೋತಿ ನರಸಿಂಹಾಚಾರ್ಯರ ಭಾವಗೀತೆ ಇದು. ಕೇಳಿ ಸಮೂಹ ಗಾನದಲ್ಲಿ.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಈಗ ಕೇಳಿ ಆರೋಗ್ಯ ಬಿಂದು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಪ್ರಕೃತಿ ಚಿಕಿತ್ಸಾ ಕ್ರಮದಲ್ಲಿ ಬೊಜ್ಜಿನ ನಿರ್ವಹಣೆ, ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ.
3: ಬೊಜ್ಜನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸರಳವಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪಾಯ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಒಂದೇದು ನಮ್ಮ ಆಹಾರವನ್ನು ಹತೋಟಿಗೆ ತರೋದು, ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲಿಗೆ ತರೋದು, ಹಾಗೇನೆ ವ್ಯಾಯಾಮ ಮಾಡೋದು, ಎರಡೇ. ಈ ಎರಡು ವಿಧಾನ ನಾವು ಪಾಲಿಸಿದ್ದೇ ಆದಲ್ಲಿ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಹಾಗಾದ್ರೆ ಆಹಾರ ಕಡಿಮೆ ಮಾಡೋದು ಹೇಗೆ ಡಾಕ್ಟ್ರೆ? ಯಾಕೆಂದ್ರೆ ಹಸಿವೆ ಆಗುತ್ತಲ್ಲ, ತಿನ್ಬೇಕಲ್ಲ ಅಂತ ನಮಗೆಲ್ಲ ಅನ್ಸುತ್ತೆ. ನಾನು ಕೆಲವು ಟೆಕ್ನಿಕ್ ಹೇಳ್ಕೊಡ್ತೇನೆ ನೋಡಿ. ಬೆಳಗ್ಗೆ ಎದ್ದು ಕೂಡಲೇ ಒಂದ್ ತಂಬಿ ನೀರು ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು. ಸೊ ಆಮೇಲೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಇದನ್ನು ಹೇಳಿದ್ದಾರೆ. ಹಾಗೆ ತಿಂಡಿ ಮಾಡ್ಲಿಕ್ಕೆ ನಾವು ಹೋಗ್ತೇವಲ್ಲ, ಸೂರ್ಯ ಉದಯ ಆಗಿ ಸೂರ್ಯ ಮೇಲ್ಗಡೆ ಹೋದ ಹಾಗೆ ನಮ್ಮ ಜೀರ್ಣಾಂಗ ವ್ಯೂಹ ಶಕ್ತಿಯುತವಾಗಿರುತ್ತೆ, ಅಗ್ನಿ ಕರೆಕ್ಟ್ ಆಗಿ ಪ್ರಚೋದಿಸಲ್ಪಡುತ್ತೆ, ಜೀರ್ಣರಸ ಬಿಡುಗಡೆ ಆಗುತ್ತೆ. ರಾತ್ರಿ ಆದ ಹಾಗೆ ಜೀರ್ಣರಸ ಕಡಿಮೆ ಆಗುತ್ತೆ, ರಾತ್ರಿ ಕಡಿಮೆ ಊಟ ಮಾಡ್ಬೇಕು. ಅವಾಗ ನಾವೇನ್ ಮಾಡ್ತಾ ಇದ್ದೇವೆ, ಬೆಳಗ್ಗೆ ಸರಿ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಆಫೀಸಲ್ಲಿ ತಿನ್ನೋದೇ ಇಲ್ಲ, ಅಥವಾ ಟಿಫಿನ್ ಬಾಕ್ಸ್ ಹಾಗೆ ಇದ್ಬಿಡತ್ತೆ, ಒಮ್ಮೊಮ್ಮೆ ತಿಂತೇವೆ ಒಮ್ಮೊಮ್ಮೆ ತಿನ್ನಲ್ಲ, ರಾತ್ರಿ ಬಂದು ಫುಲ್ ತಿಂದು ಮಲಗ್ಬಿಡುತ್ತೆ, ಅದೆಲ್ಲ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಯಾಕೆಂದ್ರೆ ದೇಹಕ್ಕೆ ವ್ಯಾಯಾಮ ಇರಲ್ಲ, ರಾತ್ರಿ ತಿಂದು ಮಲಗಿಬಿಟ್ರೆ ತಿಂದು ಕೂಡಲೇ ಹೊಟ್ಟೆಗೆ ಹೋದಂತ ಫುಲ್ಲು ಆಹಾರ ಹೋಗುತ್ತೆ, ಮಿದುಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ನಮಗೆ ನಿದ್ದೆ ಬಂದಂಗೆ ಅನ್ಸ್ಬಿಡುತ್ತೆ, ನಿದ್ದೆ ಮಾಡ್ಬಿಡುತ್ತೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಿದ್ದಾರೆ, ನಿಮ್ಮ ರಾತ್ರಿ ಊಟ ಹಾಗೂ ನಿದ್ರೆಯ ನಡುವೆ ಕನಿಷ್ಠ 2 ತಾಸು ಗ್ಯಾಪ್ ಇರಬೇಕು, ಯಾಕಂದ್ರೆ ಹೊಟ್ಟೆಯಿಂದ ಕೆಳ ಕರಳಿಗಾರು ಆಹಾರ ಇಳಿದಿರಬೇಕು. ಹಾಗಾದ್ರೆ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸರಳವಾಗಿ ಏನೇನು ಮಾಡ್ಬೋದು? ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋದು ಈಗಾಗಲೇ ಹೇಳಿದ್ದೇನೆ. ತಿಂಡಿ ತಿನ್ನೋದು, ಓಕೆ, ತಿಂಡಿ ನೀವು ಚೆನ್ನಾಗಿ ತಿನ್ನಿ, ನೋ ಪ್ರಾಬ್ಲಮ್. ಆದರೆ ಎಣ್ಣೆ ಆಹಾರ ಬೇಡ, ಸಾಧ್ಯ ಆದಷ್ಟು ಪುರಿ ಮುಂತಾದ ಆಹಾರ ಅಂತ ಹೇಳಿದ್ರೆ ಮತ್ತೆ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. 11 ಗಂಟೆ ಹೊತ್ತಿಗೆ ಒಂದು ಜ್ಯೂಸ್ ಅನ್ನು ತೆಗೆದುಕೊಳ್ಳೋದು, ಅದು ಮಜ್ಜಿಗೆ ಇರ್ಬೋದು, ಎಳೆನೀರು ಇರ್ಬೋದು, ಅಥವಾ ಬಾರ್ಲಿ ನೀರು ಇರ್ಬೋದು, ಮೂಸಂಬಿ ರಸ ಇರ್ಬೋದು, ಏನಾದರೂ ಒಂದು. ಮಧ್ಯಾಹ್ನ ಊಟ, ಸೊ ಮಧ್ಯಾಹ್ನ ಊಟದಲ್ಲಿ ಒಂದು ಉಪಾಯವನ್ನು ಪಾಲಿಸೋದು ಏನಂದ್ರೆ, 1:30 ಊಟ ಮಾಡ್ತೇವೆ ಅಂತ ಇಟ್ಕೊಳ್ಳಿ, 1 ಕಾಲಿಗೆ ಜಸ್ಟ್ ಊಟಕ್ಕಿಂತ ಮುಂಚೆ ಒಂದಷ್ಟು ಹಸಿ ತರಕಾರಿ, ಪಪ್ಪಾಯಿ, ಕಲ್ಲಂಗಡಿ, ಸೇಬು, ಮೂಸಂಬಿ ಈ ಥರದ ಒಂದೆರಡು ಹಣ್ಣಿನ ಪೀಸು, 1 ಗ್ಲಾಸ್ ಮಜ್ಜಿಗೆ ತಗೊಳ್ಳೋದು. ಅವಾಗ ಅರ್ಧ ಹೊಟ್ಟೆ ತುಂಬೋಗುತ್ತೆ, ಅದರಲ್ಲೇ ತನ್ನಿಂದ ತಾನೇ ನೀವು ಕಡಿಮೆ ಆಹಾರ ಸೇವಿಸ್ತೀರಾ. ಹೊಟ್ಟೆ ತುಂಬಿದಾಗ ನಮ್ಗೆ ಫೀಲಿಂಗ್ ಬಂದ್ರೆ ಸಾಕಲ್ವಾ? ಅವಾಗ ನಮಗೆ ಟೋಟಲ್ ಕ್ಯಾಲೋರಿ ಕಡಿಮೆ ಆಗಿ ವೇಟ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ರಾತ್ರಿ ಮನೆಗೆ ಹೋದ್ಮೇಲೆ ಸರಿ ತಿನ್ನೋದ್ರ ಬದಲು ರಾತ್ರಿ ಊಟವನ್ನು ಬಿಟ್ಟು, ಅದ್ರ ಬದಲಿಗೆ ನಾ ಬೆಳಗ್ಗೆ ತಿಂಡಿ ಬಿಡಿ ಅಂತ ನಾನು ಹೇಳಲಿಲ್ಲ, ಮಧ್ಯಾಹ್ನ ಊಟನೂ ಮಾಡ್ಬೋದು ಅಂತಂದೆ. ರಾತ್ರಿ 10:30 ನೀವು ಮಲಗ್ತೀರಿ ಅಂದ್ರೆ 8:30 ಹೊತ್ತಿಗೆ ಅಥವಾ 9 ಗಂಟೆಗೆ ಒಂದು ತರಕಾರಿ ಅಂದ್ರೆ ಹಸಿ ತರಕಾರಿ, ಸಲಾಡ್, ಹಣ್ಣುಗಳು, ಮೊಳಕೆ ಕಾಳು, ಸೂಪ್, ಈ ರೀತಿ ಆಹಾರವನ್ನ ಹೊಟ್ಟೆ ತುಂಬಷ್ಟು ಸೇವಿಸಿದ್ರು ಬೇಜಾರಿಲ್ಲ. ಹೀಗೆ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬಹುದೇ ಹೊರತು ಅನ್ನ ಊಟ ಮಾಡಿ ಚಪಾತಿ ತೆಗೆದುಕೊಂಡು ಅನ್ನ 2 ಚಪಾತಿ 2 ಒಂದೇ ಆಗುತ್ತೆ, ಸ್ವಲ್ಪ ನಿಧಾನವಾಗಿ ಅದು ರಕ್ತಕ್ಕೆ ಹೋಗ್ತದೆ. ಬಿಟ್ರೆ ಕೆಲವರು ಹೇಳ್ತಾರೆ ನಾವು ಊಟ ಬಿಟ್ಬಿಟ್ಟಿದ್ದೇನೆ ಅಂತ, ಊಟ ಬಿಟ್ರೆ ಮತ್ತೆ ಏನ್ ತಗೊಳ್ತೀವಿ, ಚಪಾತಿ ತಿಂತೇನೆ, ಎಲ್ಲ ಒಂದೇ ಕ್ಯಾಲೋರಿ, ಎಲ್ಲ ಒಂದೇ ಇರುತ್ತೆ. ಹಾಗಾಗಿ ಹಸಿ ತರಕಾರಿ ಹಣ್ಣುಗಳಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತೆ, ಅದ್ರಲ್ಲಿ ಪೌಷ್ಟಿಕಾಂಶವೂ ಇರುತ್ತೆ. ಹೀಗಾಗಿ ಏನ್ ಮಾಡೋಣ, ರಾತ್ರಿ ಊಟವನ್ನ ಸ್ಕಿಪ್ ಮಾಡಿ ಅದ್ರ ಬದಲಿಗೆ ಈಗಾಗಲೇ ಹೇಳಿದಂತ ಹಸಿ ತರಕಾರಿ, ಹಣ್ಣುಗಳು, ಮೊಳಕೆ ಕಾಳು, ಸೂಪ್,

0: ಉಪ್ಪು ಮಜ್ಜಿಗೆ ಇವುಗಳನ್ನ ತೆಗೆದುಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಹೀಗೆ ಒಂದು ತಿಂಗಳ ಮಾಡಿ ನೋಡಿ, 3-4 kg ವೇಟ್ ಕಡಿಮೆ ಆಗತ್ತೆ. ಆಶ್ಚರ್ಯ ಅಲ್ವಾ, ಸಾಧ್ಯ ಇದೆ, ಪ್ರಯತ್ನ ಮಾಡಿ ನೋಡೋಣ ಅಲ್ವಾ.
1: ಪ್ರಕೃತಿ ಚಿಕಿತ್ಸಾ ಕ್ರಮದಲ್ಲಿ ಬೊಜ್ಜಿನ ನಿರ್ವಹಣೆ, ಈ ಕುರಿತು ಮಾಹಿತಿ ತಿಳಿಸಿಕೊಟ್ಟವರು ಡಾಕ್ಟರ್ ವೆಂಕಟರಮಣ ಹೆಗಡೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಈಗ ಸರಿಯಾಗಿ 7:05, 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದೀರಿ. ಇದೀಗ ದಿನಚರಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಚಿತ್ರದುರ್ಗ ಜಿಲ್ಲಾ ವೈರಶೀವ ಲಿಂಗಾಯತ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದಿಂದ ಪ್ರತಿಭಾ ಪುರಸ್ಕಾರಕ್ಕೆ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳು 13 ಸಂಜೆ 5 ಒಳಗೆ ಅಂಕಪಟ್ಟಿ, ಆಧಾರ್ ಕಾರ್ಡ್ ಸೇರಿದಂತೆ ವಿವಿಧ ದಾಖಲೆಗಳನ್ನು ಸಮುದಾಯದ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 9484243229 ಹಾಗೂ ಮತ್ತೊಂದು ಸಂಖ್ಯೆ 9591812105ಕ್ಕೆ ಸಂಪರ್ಕಿಸುವಂತೆ ಪ್ರಕಟಣೆ ಕೋರುತ್ತದೆ.

0: ದಿನಚರಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
1: ಆಕಾಶವಾಣಿ, ಸಮಯ 7:16. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ಜೊತೆಯಲಿ ಜೊತೆ ಜೊತೆಯಲಿ ಇರುವೆನೆಂದಿಗೆ ಎಂದು.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
0: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
0: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶಿ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಈಗ ಕೇಳೋಣ ಗೋಪಾಲಕೃಷ್ಣ ಅಡಿಗ ಅವರ ಒಂದು ಭಾವಗೀತೆ, ಹಾಡಿದ್ದಾರೆ ಚಂದ್ರಶೇಖರ ಕಡಿಯಾಲ, ರಾಗ ಸಂಯೋಜನೆ ನಾರಾಯಣ ಹೆಚ್ಕೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 7:35 ಇದೀಗ ಸೇವಾ ಮಾಹಿತಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
4: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ಮುತ್ತಯ್ಯನಹಟ್ಟಿ ಗೋನೂರು, ಇಲ್ಲಿ ದಿನಾಂಕ 8/5/2026 ಬೆಳಗ್ಗೆ 8:00 ಪುಣ್ಯಾಹ ಕೃಚ್ಛಾಚರಣೆ, ನಾಂದಿ ಕುಲದೇವತಾ ಸ್ಥಾಪನೆ, ಮಹಾಸಂಕಲ್ಪ, ಋತ್ವಿಕ್ ವರ್ಣನೆ, ಬ್ರಹ್ಮಕೂರ್ಚ್ಯ, ಹವನ, ಗಣಹೋಮ, ಆದಿವಾಸ ಹೋಮ ಹಮ್ಮಿಕೊಳ್ಳಲಾಗಿದೆ. ಸಂಜೆ 5:30 ವಾಸ್ತು ಹೋಮ, ಕಲಾತತ್ವ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಲ ಸಂತೆಪೇಟೆ, ಚಿತ್ರದುರ್ಗ.
5: ನಮಸ್ಕಾರ ನಿನಗೆ ಭಾಸ್ಕರ.
6: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
5: ನಮನ ನಮನ
6: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗರೆ ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಕರೆ ಮಾಡಿ ತಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ಅದಕ್ಕಾಗಿ ತಾವುಗಳು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ಕರೆ ಮಾಡಬೇಕು. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970.

0: 2. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಗ್ರಾಮೀಣ ಮಹಿಳೆಯರು ಜನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸೇವಾ ಮಾಹಿತಿ ಕೇಳಿದಿರಿ. ಇದೀಗ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ ಒಂದು ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020 ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10 ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ ನಂತಹ ಉಪಕ್ರಮಗಳು ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ

0: ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ಧತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ಧತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ಧ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕಣ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ.

ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 7:45:40. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಈ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಿಮಗೊಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ಪ್ರಶ್ನೆ ಏನು ಅಂತ ನಿಜವಾಗ್ಲೂ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಅಲ್ವಾ? ಖಂಡಿತ ನಿಮ್ಮ ಆ ಕುತೂಹಲಕ್ಕೆ ಒಂದು ಸವಾಲಿದೆ. ಸ್ನೇಹಿತರೆ, ದಿನನಿತ್ಯ ನೀವು ರೇಡಿಯೋವನ್ನ ಕೇಳ್ತಾ ಇರ್ತೀರಿ. ರೇಡಿಯೋದಲ್ಲಿ ಬರುವಂತಹ ಮಾಹಿತಿ, ಮನೋರಂಜನೆ, ಜ್ಞಾನವನ್ನು ತಿಳ್ಕೊಳ್ತಾ ಇರ್ತೀರಿ. ಅದೇ ರೀತಿಯ ಎಷ್ಟೋ ಲಕ್ಷಾಂತರ ರೇಡಿಯೋ ಅಭಿಮಾನಿಗಳು ತಮ್ಮ ದಿನದ ಬೆಳಗನ್ನು ಆರಂಭಿಸೋದೆ ರೇಡಿಯೋವನ್ನು ಆನ್ ಮಾಡೋದ್ರಿಂದ. ನಾನು ರೇಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಇಂದಿನ ಪ್ರಶ್ನೆಯೂ ಸಹ ಅದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸ್ನೇಹಿತರೆ, ನನ್ನ ಪ್ರಶ್ನೆ ಏನು ಅಂತಂದರೆ, ನಾವು ಆಲ್ ಇಂಡಿಯಾ ರೇಡಿಯೋ ಅಂತ ಕರಿತಾ ಇರ್ತೀವಿ ಈ ಒಂದು ಮಾಧ್ಯಮವನ್ನು. ರೇಡಿಯೋ ಅನ್ನೋ ಪದದಿಂದ ಕನ್ನಡಕ್ಕೆ ಆಕಾಶವಾಣಿ ಎಂಬ ಹೆಸರನ್ನ ನೀಡಿದವರು ಯಾರು ಎಂಬುದು ನನ್ನ ಇಂದಿನ ಪ್ರಶ್ನೆ. ಮತ್ತೊಮ್ಮೆ ಹೇಳ್ತೀನಿ, ರೇಡಿಯೋದಿಂದ ಕನ್ನಡಕ್ಕೆ ಆಕಾಶವಾಣಿ ಎಂಬ ಹೆಸರನ್ನ ನೀಡಿದವರು ಯಾರು ಎಂಬುದು ನನ್ನ ಪ್ರಶ್ನೆ. ನಿಮ್ಮ ಉತ್ತರಗಳನ್ನು ಇದೀಗ ಪ್ರಾರಂಭಿಸ್ಬೋದು ಕಳಿಸೋದಿಕ್ಕಾಗಿ. ಅದಕ್ಕಾಗಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ ಹೀಗಿದೆ, 9448640273. ಮತ್ತೊಮ್ಮೆ ಹೇಳ್ತೀನಿ, 9448640273. ಈ ಸಂಖ್ಯೆಗೆ ವಾಟ್ಸಪ್ ಮಾಡುವ ಮೂಲಕ ನಿಮ್ಮ ಉತ್ತರಗಳನ್ನು ಕಳಿಸಬಹುದು. ನಿಮಗೆ ಎರಡು ಹಾಡುಗಳ ಕಾಲಾವಧಿ ಇರುತ್ತೆ. ಈ ಕಾಲಾವಧಿ ಒಳಗೆ ನೀಡಿದಂತಹ ಉತ್ತರಗಳನ್ನು ನಾನು ತೆಗೆದುಕೊಳ್ತೇನೆ. ಹಾಗೆ ಕೇಳುಗರಲ್ಲಿ ಒಂದು ವಿನಂತಿ, ತಾವುಗಳು ನಮಗೆ ಸಂದೇಶಗಳನ್ನು ಕಳಿಸುವಾಗ ತಮ್ಮ ಹೆಸರು, ನಂತರ ಊರು, ಬಳಿಕ ನಿಮ್ಮ ಉತ್ತರವಿರಲಿ. ಯಾಕೆ ಅಂತಂದರೆ ಸಮಯದ ಅಭಾವ, ಜೊತೆಗೆ ನಿಮ್ಮೆಲ್ಲರ ಹೆಸರುಗಳನ್ನು ನಾನು ತೆಗೆದುಕೊಳ್ಳೋ ಸಾಧ್ಯತೆ ಹೆಚ್ಚಾಗಬೇಕು ಅಂತಂದರೆ ಈ ನಿಯಮವನ್ನು ನೀವು ಪಾಲಿಸ್ತೀರಾ ಅಂತ ನಾವು ಭಾವಿಸ್ತೇವೆ. ಓಕೆ ಸ್ನೇಹಿತರೆ, ಇದೀಗ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳಿ ಬರೋಣ, ಕನಸುಗಾರ ಚಿತ್ರದಿಂದ. ಗೀತೆಗೆ ಕೆ ಕಲ್ಯಾಣವರ ಸಾಹಿತ್ಯವಿದೆ. ರಜನೀಶ್ ರಾಮನಾಥ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಕೇಳಿ ಕನಸುಗಾರ ಚಿತ್ರದ ಈ ಗೀತೆ.

0: ಸ್ನೇಹಿತರೆ, ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ನಾನು ಈಗ ಕೇಳಿದಂತಹ ಪ್ರಶ್ನೆಗೆ ಈಗಾಗಲೇ ನಮ್ಮ ಕೇಳುಗರು ಉತ್ತರಗಳನ್ನ ಕಳಿಸಿದ್ದಾರೆ. ಅವರ ಸಂದೇಶಗಳನ್ನ ತೆಗೆದುಕೊಳ್ತೀನಿ. ಈ ಹೊತ್ತಿನವರೆಗೆ ಯಾರೆಲ್ಲ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಅವರ ಸಂದೇಶಗಳನ್ನ ನಾನು ತೆಗೆದುಕೊಳ್ತೀನಿ ಈ ಒಂದು ಜಾಹೀರಾತಿನ ನಂತರ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಸ್ನೇಹಿತರೆ ಬನ್ನಿ, ಇದೀಗ ನಮ್ಮ ಕೇಳುಗರು ನಾನು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಉತ್ತರಿಸಿ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಪ್ರಶ್ನೆಗೆ ನಾನು ಸಂದೇಶಗಳನ್ನು ಓದಿದ ಬಳಿಕ ಉತ್ತರವನ್ನ ನೀಡ್ತೇನೆ. ಬನ್ನಿ ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ ಇವರು ಸಂದೇಶವನ್ನ ಕಳಿಸಿರುವಂತದ್ದು, ಹಾಗೆ ವಾಣಿ ಸತೀಶ್ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರದಿಂದ,

ಹಾಗೆ ನಾಗೇಂದ್ರಪ್ಪ ಒಡೆವು ಮೊಳಕಾಲ್ಮೂರು ತಾಲೂಕಿನಿಂದ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಸಿದ್ದಲಿಂಗಮೂರ್ತಿ ಸಿರಿಗೆರೆ ಸಿರಿಗೆರೆ ಇವರುಗಳು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಲೇಔಟಿನಿಂದ, ನಳಿನಿ ಸಣ್ಣಣ್ಣ ಹುರುಳಿಕಾಳ್ ಕೂಡ್ಲಿಗಿ ತಾಲೂಕು ವಿಜಯನಗರದಿಂದ, ಹಾಗೆ ಹೊನ್ನೂರಾಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುನೂರು ಇದರಿಂದ, ಹಾಗೆ ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ನಿಂದ, ಚಿನ್ಮಯಿ ಮತ್ತು ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆಯಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕಿನಿಂದ, ಹಾಗೆ ಕುಶಾಲಾಕ್ಷಿ ಪಿ ಎಂ ಮರುಳಯ್ಯ ಸಿರಿಗೆರೆಯಿಂದ, ಅಶ್ವಿನಿ ರಾಜು ಕೆ ಬಿ ರಾಜು ಅಚ್ಯುತ್ ಸೂರ್ಯ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಇಲ್ಲಿಂದ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಶುಭಂಗ್ ಹವೀಶ್ ಬಿ ವಿ ಕೆಸ್ ಲೇಔಟಿನಿಂದ, ಯುವರಾಜ್ ಅಣ್ಣಿಖಿಲ್ ರಾಜ್ ಉಮಾಮಹೇಶ್ವರಿ ಬಡಾವಣೆಯಿಂದ, ಜೊತೆಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಇವರುಗಳು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಎಂ ಈಶಣ್ಣ ಮೂತಿಗಾರನಹಳ್ಳಿಯಿಂದ, ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಚಿಂತನ ಬಾಗಿ ಭಾನುಪ್ರಕಾಶ್ ಅರಸಿಕೆರೆಯಿಂದ, ನಾಗಭೂಷಣ ಎಂ ಕೆ ಪಿಳ್ಳಕರ್ನಹಳ್ಳಿ ಚಿತ್ರದುರ್ಗದಿಂದ, ಹಾಗೆ ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆಎಸ್ ಲೇಔಟಿನಿಂದ, ಗಿರೀಶ್ ಮಾನಸ ಸಾಲೇಹಳ್ಳಿ ಇಲ್ಲಿಂದ, ಹಾಗೆ ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಗೊಟ್ಟೆಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಗೌರಮ್ಮ ಹಿರಿಕೆರೂರು ಇಲ್ಲಿಂದ ಹಾವೇರಿ ಜಿಲ್ಲೆಯಿಂದ, ಹಾಗೆ ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಇಲ್ಲಿಂದ, ಹಾಗೆ ವನಜಾಕ್ಷಿ ನಿರುಬಾವಿ ಓಬಣ್ಣ ಕೆ ಇವರ ಹೆಸರನ್ನು ಒಬ್ಬಣ್ಣ ಕೆ ಬಿ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಉಮಾದೇವಿ ಹನುಮಂತಪ್ಪ ಚಳ್ಳಕೆರೆಯಿಂದ, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿನಗರ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಹಾಗೆ ಹಿರಿಯೂರು ತಾಲೂಕಿನಿಂದ ಮದ್ದಿಹಳ್ಳಿ ಗ್ರಾಮದ ಎಂ ಪರಮೇಶ್ವರ ಅಕ್ಕೋಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿನಿಂದ, ಮೋಹನ್ ಕುಮಾರ್ ಬರುವಸಾಗರದಿಂದ, ಹಾಗೆ ಜೈ ಪ್ರಸನ್ನ ಕುಮಾರ್ ಗೊರ್ಲಡುಕಿಯಿಂದ, ಸಿದ್ದು ತೌಡೂರಿನಿಂದ, ವೇದ ರಮೇಶ್ ಮೈತ್ರಿ ವೈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಹಳೆ ಟೌನ್ ಇಲ್ಲಿಂದ ಸಂದೇಶವನ್ನು ಕಳಿಸಿರೋದು. ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸಿದ್ದೇಶ್ ಮಂಡಕ್ಕಿ ಬಟ್ಟಿ ಇಲ್ಲಿಂದ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಜೊತೆಗೆ ಕಳದ ಸುಕೃತ್ ಚಿರಂತ್ ಹೊಳಲ್ಕೆರೆ ರಸ್ತೆಯಿಂದ, ಹಾಗೆ ರಾಘವೇಂದ್ರ ಐಹೊಳೆ ಸಾರಥಿ ಶಿಕ್ಷಕರು ಅಣಜಿಗೆರೆ ಹರಪ್ಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿಂದ, ಹಾಗೆ ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂಡಿಯಿಂದ, ಈಶ್ವರಪ್ಪ ಟಿ ನೇಕರ್ ಕೊಂಡ್ಲಹಳ್ಳಿಯಿಂದ, ಡಾಕ್ಟರ್ ನಾಗಭೂಷಣ ಡಿ ಎಂ ಚಿತ್ರದುರ್ಗದಿಂದ, ಹರಪ್ಪನಹಳ್ಳಿ ತಾಲೂಕು ಚಿಕ್ಕಟೇರಿಯಿಂದ ಕೆಂಚನಗೌಡ ಅವರು, ಹಾಗೆ ರುದ್ರೇಶ ನಾಯ್ಕ ಕೆ ಹಾಗೂ ಕಮಲ ಯುಡಿಪಿ ಲೇಔಟಿನಿಂದ, ಎಂ ಆರ್ ಶ್ರೀಕಂಠ ನಗ್ರಹಾರ ಮೈಸೂರಿನಿಂದ, ನೀಲಮ್ಮ ಜ್ಞಾನಸ್ವಾಮಿ ಚಿಮಾಪುರ ಗ್ರಾಮದಿಂದ, ಹಾಗೆ ವಿಜಯಪುರ ಸುದರ್ಶನ ಭರತ್ ಕುಮಾರ್ ಇವರು ಬಂದೆ ನವಾಜಿ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಹಾಗೆ ಸಾತ್ವಿಕ್ ಪೂರ್ವಿಕ್ ನಚಿಕೇತ್ ಹೊಸ ಕೆ ಬಿ ಹಿಂಭಾಗ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಜಿ ಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿಯಿಂದ, ಸುಜಾತಾ ಮಂಜುನಾಥ್ ಚಿತ್ರದುರ್ಗದಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಕೆ ಬಿ ಪಾಲಯ್ಯ ಚಿರತಗುಂಡುವಿನಿಂದ, ಲೋಕೇಶ ಶಿಕ್ಷಕರು ಹಿರಿಯೂರು ತಾಲೂಕು ಇಲ್ಲಿಂದ, ಹಾಗೆ ಮೋಹನ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಎ ಹನುಮಂತಪ್ಪ ಎಸ್ ಎಂ ಎಂ ಇಲ್ಲಿಂದ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು, ಏನೋ ಮಧುಕರಿಪುರ ಚಳ್ಳಕೆರೆಯಿಂದ, ಹಾಗೆ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಕೊಟ್ಟೂರಿನಿಂದ ಜವಳಿ ಚಂದ್ರಶೇಖರ ಅವರು, ಹಾಗೆ ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ, ಪದ್ಮ ಪಿ ಜಿ ಪ್ರಕಾಶ್ ಜಿ ಟಿ ಶಿಕ್ಷಕರು ಐ ಡಿ ಪಿ ಲೇಔಟಿನಿಂದ, ಶಿವಮೊಗ್ಗದಿಂದ

ರೋಟರಿ ವಿಜಯಕುಮಾರ್ ಹಾಗೂ ಉಚ್ಚಂಗಿದುರ್ಗದಿಂದ ಉಮಾದೇವಿಯವರು, ಮೇಧಾ ಅದಿತಿ ರಿದಿಮಾ ರವೀಂದ್ರನಾಥ್ ಟಾಗೋರ್ ಬಡಾವಣೆ ಇಲ್ಲಿಂದ, ಹಾಗೆ ಮೊಹಮ್ಮದ್ ಖಲೀಲ್ ಸಾರಾ ಕಾಶ್ಯಪ್ ಭಗತ್ ಸಿಂಗ್ ಇವರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅಂದರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಸುಹಾಸ್ ಹೊಸಕೋಟೆಯಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರಭಾಕರಯ್ಯ ಚೈತ್ರ ಎನ್ಮಠದವರು JCH ಗೊಂಚಿಗಾರ್ ಭರಮಸಾಗರದಿಂದ, ಹಾಗೆ ಶಿವಕುಮಾರ ಹೊಸಮನೆ ಭದ್ರಾವತಿಯಿಂದ ಚಿತ್ರ ಶಿವಕುಮಾರ್ ಅಂತ ಇವರು ಹೆಸರನ್ನು ಕಳಿಸಿದ್ದಾರೆ. ಹಾಗೆ ಶಿಲ್ಪಾ ವೆಂಕಟೇಶ್ ಗರ್ಲಪೇಟೆಯಿಂದ, ಮೋಹನ್ ಕುಮಾರ್ ಆರ್ ಬಾಲಯ್ಯರ ಹಟ್ಟಿ ರೇಣುಕಾಪುರ ಇಲ್ಲಿಂದ, ಹಾಗೆ ನ್ಯಾಮತಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ನಾಗೇಗೌಡ ಸಿ ಕೆ ಚೌಲಿಹಳ್ಳಿ ಭರಮಸಾಗರದಿಂದ, ಹಾಗೆ ಪೂಜಾ ಗೋಪನಹಳ್ಳಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶಗಳನ್ನು ಓದೋದನ್ನು ಮುಂದುವರಿಸ್ತೀನಿ. ಇದೀಗ ಒಂದು ಜಾಹೀರಾತು ಕೇಳಿ ಬರೋಣ.

0: बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेली लॉकेट टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
2: ದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಸಂದೇಶ ಬಂದಿದೆ ವಿಜಯಲಕ್ಷ್ಮಿ ವಾಸುದೇವ, ಕೆಎಚ್ಪಿ ಕಾಲೋನಿ ಚಿತ್ರದುರ್ಗದಿಂದ, ಹಾಗೆ ಸುಬನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಇಲ್ಲಿಂದ, ಹಾಗೆ ಅನಿತಾ ಅನಂತರಾಜು ಗೊರ್ಲೊಡುಕುವಿನಿಂದ, ಜೊತೆಗೆ ರತ್ನಮ್ಮ ಗುಂಡೀರ್, ಇವರು ರವೀಂದ್ರನಾಥ ಠಾಕೂರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಹಾಗೆ ಕೂಡ್ಲಿಗಿ ತಾಲೂಕಿನ ಹುಡೆಂನಿಂದ ಶಾಂತಕುಮಾರಿ ಬಡಿಗೇರ ಅವರು, ಹಾಗೆ ರುಕ್ಮಿಣಿ ಜಯಲಕ್ಷ್ಮಿ ನಾಯ್ಡು ಡಿಸಿಸಿ ಬ್ಯಾಂಕ್ ಚಿತ್ರದುರ್ಗದಿಂದ, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಇವರುಗಳು ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರು ನಿಂದ, ಹಾಗೆ ಸಹನ ಹಾಗೆಯೇ ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ಹಾಗೆ ಸಹನ ಆಚಾರ್ ಸಿರಿಗೆರೆಯಿಂದ, ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರಹಟ್ಟಿ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಸಂದೇಶ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಪುಷ್ಪ ಪುರಾಣಿಕ್ ಆರ್ ವಿ ಅಪೂರ್ವ ಸಂದೇಶವನ್ನು ಕಳಿಸಿದ್ದಾರೆ ಧರ್ಮಶಾಲಾ ರಸ್ತೆ ಇಲ್ಲಿಂದ, ಹಾಗೆ ಗಿರೀಶ್ ರಾಗಿ ಗಾರೆಹಟ್ಟಿಯಿಂದ, ಚನ್ನಗಿರಿ ತಾಲೂಕಿನ ನೀತಿಗೆರೆಯಿಂದ ರುದ್ರಪ್ಪ ಇವರು ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ವಿನಯ್ ಯಶಸ್ ವಿನೋಬನಗರ ದಾವಣಗೆರೆಯಿಂದ, ಶಿಲ್ಪಾ ವಿದ್ಯಾನಗರದಿಂದ, ಜೊತೆಗೆ ಸಾವಿತ್ರ ಸಿದ್ದೇಶ್ ಹಾಗೂ ಕುಲ್ದೀಪ್ ಜಗಳೂರಿನಿಂದ, ಜೊತೆಗೆ ಶಿವಮೊಗ್ಗದ ಕೃಷಿ ನಗರದಿಂದ ದೊಡ್ಡಮನೆ ಸವಿತಾ ಅವರು ಸಂದೇಶ ಕಳಿಸಿದ್ದಾರೆ, ಪೂಜಾ ಗೋಪನಹಳ್ಳಿ ಚಳ್ಳಕೆರೆಯಿಂದ, ಹಾಗೆ ನಾಗೇಗೌಡ ಚೌಳಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಜೊತೆಗೆ ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ರಾಜ್ ಪ್ರತೀಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಜೊತೆಗೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರ ಸಂದೇಶ ಸಹ ಬಂದಿದೆ, ಹಾಗೆ ಚಂದ್ರಶೇಖರ ಟಿಎಂ ಕಂಬದ ಬೀದಿ ತರೀಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ರೇವಣ್ಣಾಜಿ ಅವರು ಸಂದೇಶ ಕಳಿಸಿದ್ದಾರೆ, ಜೊತೆಗೆ ಇದಿಷ್ಟು ನಮ್ಮ ಕೇಳುಗರು ನಾನು ಕೇಳಿದಂತಹ ಪ್ರಶ್ನೆಗೆ ನಿಗದಿತ ಅವಧಿಯೊಳಗೆ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗಾದರೆ ಸ್ನೇಹಿತರೆ, ನಾನು ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂತ ನೋಡೋಣ. ಆಲ್ ಇಂಡಿಯಾ ರೇಡಿಯೋ, ನಾವು ದಿನನಿತ್ಯ ಕೇಳುವಂತಹ ರೇಡಿಯೋಗೆ ಆಕಾಶವಾಣಿ ಎಂಬ ಹೆಸರನ್ನು ನೀಡಿದವರು ಯಾರು ಎಂಬುದು ನನ್ನ ಪ್ರಶ್ನೆಯಾಗಿತ್ತು. ಸ್ನೇಹಿತರೆ, 1927ರಲ್ಲಿ ಮುಂಬೈ ಮತ್ತು ಕಲ್ಕತ್ತಾದಲ್ಲಿ ಮೊದಲ ರೇಡಿಯೋ ಪ್ರಸಾರ ಆಗುತ್ತೆ, ಆದರೆ ಅಲ್ಲಿಯವರೆಗೂ ಆಲ್ ಇಂಡಿಯಾ ರೇಡಿಯೋ ಎಂಬ ಹೆಸರೇ ಇರುತ್ತೆ. ಆದರೆ 1936ರಲ್ಲಿ ಮೈಸೂರಿನ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿಯವರು

ಈ ರೇಡಿಯೋಗೆ ಆಕಾಶವಾಣಿ ಎಂಬ ಹೆಸರನ್ನ ಕೊಟ್ಟರು. 1957ರಲ್ಲಿ ಅಧಿಕೃತವಾಗಿ ಆಕಾಶವಾಣಿ ಎಂದು ನಾಮಕರಣ ಮಾಡಲಾಯಿತು. ಇದು ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಹಾಗೂ ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿ. ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಮುಂದಿನ ಗೀತೆ ಕೇಳೋಣ, ಜೋಡಿ ಹಕ್ಕಿ ಚಿತ್ರದಿಂದ.

0: ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಕೋರ್ತೇನೆ. ಕೇಳುಗರೆ, ಇದು ಮೇ ತಿಂಗಳು, ಬಿಸಿಲ ಬೇಗೆ ಹೆಚ್ಚಿರುವ ಋತು. ಈ ವರ್ಷದ ಏಪ್ರಿಲ್ ಮೇ ತಿಂಗಳಂತೂ ಕೇವಲ ಬಿಸಿಲ ಬೇಗೆಯನ್ನಷ್ಟೇ ಹೆಚ್ಚಿಸಿಲ್ಲ, ಅಡುಗೆ ಮನೆಯನ್ನು ಸಹ ಬಿಸಿಯಾಗಿಸಿದೆ. ಯಾವ ವಿಷಯವಿದು ಅಂತ ಯೋಚಿಸ್ತಾ ಇದ್ದೀರಾ? ಹೌದು, ನಾನು ಮಾತಾಡ್ತಾ ಇರೋದು ನಾವು ಬಳಸುವ ಎಲ್ ಪಿ ಜಿ ಸಿಲಿಂಡರ್ ಬಗ್ಗೆನೇ. ಕೇಳುಗರೆ, ಯುದ್ಧ ಆಗಿದ್ದು ಇರಾನ್ ಹಾಗೂ ಇಸ್ರೇಲ್ ನಡುವೆ, ಆದರೆ ಅದರ ಬಿಸಿ ಹೆಚ್ಚಾಗಿದ್ದು ಮಾತ್ರ ಆ ದೇಶಗಳಿಂದ ಆಮದಾಗುವ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅವಲಂಬಿಸಿದ ರಾಷ್ಟ್ರಗಳಿಗೆ, ಜಾಗತಿಕವಾಗಿಯೇ ಪರಿಣಮಿಸಿತು ಎನ್ನಬಹುದು. ಈ ಹಿನ್ನೆಲೆಯಲ್ಲಿ ನಾವು ಅನಿಲವನ್ನು ಹೇಗೆ ಉತ್ಪಾದಿಸಲಾಗುತ್ತೆ, ಎಲ್ ಪಿ ಜಿ, ಸಿ ಎನ್ ಜಿ, ಎಲ್ ಎನ್ ಜಿ ಹಾಗೂ ಪಿ ಎನ್ ಜಿ ನಡುವಿನ ವ್ಯತ್ಯಾಸಗಳೇನು, ಯಾವ ಅನಿಲವನ್ನು ಯಾವ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ ಎಂಬಂತಹ ಕುತೂಹಲಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಜೊತೆಗೆ ಇಂಪಾದ ಹಾಡುಗಳನ್ನು ಸಹ ಕೇಳುತ್ತಾ ಮನರಂಜನೆಯನ್ನು ಸಹ ಪಡೆಯೋಣ. ಮಾಹಿತಿ ಜೊತೆ ಜೊತೆಗೆ ಮನರಂಜನೆ, ಈ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಹಾಗಾದರೆ ಆರಂಭದಲ್ಲಿ ಕೇಳೋಣ ಸೂರ್ಯವಂಶ ಚಿತ್ರದ ಒಂದು ಸುಮಧುರ ಗೀತೆ. ಎಸ್ ನಾರಾಯಣ್ ಅವರು ರಚಿಸಿರುವ ಈ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರ ಮಾಧುರ್ಯವಿದೆ.

ಇರಾನ್ ಇಸ್ರೇಲ್ ಉದ್ವಿಗ್ನತೆಯಿಂದಾಗಿ ಅಂತಾರಾಷ್ಟ್ರೀಯ ತೈಲ ಪೂರೈಕೆಯಲ್ಲಿನ ಪ್ರಸ್ತುತ ಕುಸಿತವು ಈ ಒಂದು ಅನಿಲಗಳ ಬಗೆಗಿನ ಚರ್ಚೆಯನ್ನ ಬಹಳಷ್ಟು ತೀವ್ರಗೊಳಿಸಿದೆ ಅಂತಾನೆ ಅನ್ಬಹುದು. ಈ ಎಲ್ಲಾ ರೀತಿಯ ಅನಿಲಗಳು ಒಂದೇ ಆಗಿವೆಯೇ? ಅವುಗಳ ತಯಾರಿಕೆಯಲ್ಲಿರುವಂತಹ ವ್ಯತ್ಯಾಸಗಳೇನು? ಇನ್ನು ಇಂತಹ ಹಲವಾರು ಆಸಕ್ತಿದಾಯಕ ಸಂಗತಿಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಹಾಗಾದರೆ ಈ ಅನಿಲ ಎಲ್ಲಿ ಉತ್ಪತ್ತಿಯಾಗುತ್ತೆ ಅಂತ ನೋಡೋದಾದರೆ, ನೈಸರ್ಗಿಕ ಅನಿಲವು ಕಲ್ಲಿದ್ದಲು ಮತ್ತು ತೈಲದಂತೆ ಪಳೆಯುಳಿಕೆ ಇಂಧನವಾಗಿದೆ. ಇದು ಪ್ರಾಥಮಿಕವಾಗಿ ಮೀಥೇನ್ನ ಒಂದು ಸಂಯುಕ್ತವನ್ನು ಹೊಂದಿರುತ್ತೆ. ಇದು ಒಂದು ಇಂಗಾಲ ಮತ್ತು 4 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿರುತ್ತೆ. ಇವುಗಳ ಜೊತೆಗೆ ನೈಸರ್ಗಿಕ ಅನಿಲ ದ್ರವಗಳು, ಇಂಗಾಲದ ಡೈಆಕ್ಸೈಡ್ ಹಾಗೂ ನೀರಿನ ಆವಿಯಂತಹ ಇತರ ಅನಿಲಗಳು ಸಹ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಇದನ್ನ ಇಂಧನವಾಗಿ ಮಾತ್ರವಲ್ಲದೆ ರಾಸಾಯನಿಕಗಳು ಮತ್ತು ವಿವಿಧ ಉತ್ಪನ್ನಗಳ ತಯಾರಿಕೆಯಲ್ಲೂ ಸಹ ಬಳಸಲಾಗುತ್ತೆ. ಹಾಗಾದರೆ ಈ ನೈಸರ್ಗಿಕ ಅನಿಲದ ನಿಕ್ಷೇಪಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೀವಿ. ಅದ್ಯಾವ್ದ್ಯಾವುದು ಅಂದರೆ, ನೈಸರ್ಗಿಕ ಅನಿಲವನ್ನು ನೆಲದಡಿಯಲ್ಲಿ ಹೇಗೆ ಕಂಡು ಬರುತ್ತೆ ಎಂಬುದರ ಆಧಾರದ ಮೇಲೆ ಎರಡು ಮುಖ್ಯ ವಿಧಗಳಾಗಿ ವರ್ಗೀಕರಿಸಲಾಗುತ್ತೆ. ಅದರಲ್ಲಿ ಮೊದಲನೇದು ಸಾಂಪ್ರದಾಯಿಕ ನಿಕ್ಷೇಪಗಳು ಹಾಗೂ ಅಸಾಂಪ್ರದಾಯಿಕ ನಿಕ್ಷೇಪಗಳು. ಈ ಸಾಂಪ್ರದಾಯಿಕ ನಿಕ್ಷೇಪಗಳಲ್ಲಿ ಇವು ಸಾಮಾನ್ಯವಾಗಿ ಕಚ್ಚಾ ತೈಲ ನಿಕ್ಷೇಪಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ. ಅವು ಎಣ್ಣೆಯೊಂದಿಗೆ ಬೆರೆಸಿ ಅಥವಾ ಅದರ ಮೇಲೆ ಪದರವಾಗಿ ತೇಲುತ್ತಿರುವಂತೆ ಕಂಡು ಬರುವಂತಹವು. ಜೊತೆಗೆ ಇವುಗಳನ್ನು ಹೊರತೆಗೆಯುವುದು ತುಂಬಾ ಸುಲಭವೂ ಆಗಿರುತ್ತೆ. ಇನ್ನು ಅಸಾಂಪ್ರದಾಯಿಕ ನಿಕ್ಷೇಪಗಳನ್ನು ನೋಡೋದಾದರೆ, ಇವು ಭೂಮಿಯೊಳಗಿನ ಗಟ್ಟಿಯಾದ ಶಿಲಾಪದರಗಳಲ್ಲಿ ಕಂಡುಬರುತ್ತೆ. ಉದಾಹರಣೆ, ಕಲ್ಲಿದ್ದಲು ಗಣಿಗಳಲ್ಲಿ ಕಂಡುಬರುವ ಶೆಲ್ ಅನಿಲ, ಟೈಟ್ ಗ್ಯಾಸ್ ಹಾಗೂ ಸ್ಯಾಂಡ್ ಸ್ಟೋನ್ ಹಾಗೂ ಕೋಲ್ ಬೆಡ್ ಮೀಥೇನ್. ಇವುಗಳನ್ನು ಹೊರತೆಗೆಯಲು ಒಂದಿಷ್ಟು ಕಠಿಣ ಹಾಗೂ ಸುಧಾರಿತ ತಂತ್ರಜ್ಞಾನದ ಅಗತ್ಯವಿರುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೀನಿ ಸ್ನೇಹಿತರೆ. ಇದೀಗ ನಾನೇನು ಮಾಡಲಿಲ್ಲ ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ. ಹಾಡಿದ್ದಾರೆ ಚಿತ್ರ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ನೈಸರ್ಗಿಕ ಅನಿಲದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸ್ನೇಹಿತರೆ. ಸಾಮಾನ್ಯವಾಗಿ ಕಚ್ಚಾ ತೈಲದ ಮೇಲಿರುವ ಅನಿಲವನ್ನು ಕೊಳವೆಗಳ ಮೂಲಕ ಸಂಗ್ರಹಣೆ ಮಾಡಲಾಗುತ್ತೆ. ಭೂಮಿಯ ಆಳದಿಂದ ಬರುವ ಅನಿಲವು ಮೀಥೇನ್ ಜೊತೆಗೆ ನೀರಿನ ಆವಿ ಮತ್ತು ಕಲ್ಮಶಗಳನ್ನು ಸಹ ಹೊಂದಿರುತ್ತೆ. ಇವುಗಳನ್ನು ತೆಗೆದುಹಾಕಲಾಗುತ್ತೆ ಹಾಗೂ ಶುದ್ಧ ಮೀಥೇನನ್ನು ಬೇರ್ಪಡಿಸಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ನಾವು ಪಡೆಯುವಂಥದ್ದೇ LPG ಅಂದರೆ ಪ್ರೋಪೇನ್ ಹಾಗೂ ಬ್ಯೂಟೇನ್ ಇರುವಂತಹ ಅನಿಲ, ಹಾಗೂ ಇದರ ಉಪ ಉತ್ಪನ್ನವನ್ನಾಗಿ ನಾವು ಪಡೆಯುತ್ತೇವೆ. ಈ ಶುದ್ಧೀಕರಿಸಿದ ಅನಿಲವನ್ನು CNG, LNG ಹಾಗೂ PNG ರೂಪಗಳಲ್ಲಿ ಬಳಸಲಾಗುತ್ತೆ. ಹಾಗಾದರೆ ಮುಂದಿನ ಭಾಗದಲ್ಲಿ ಅನಿಲಗಳಲ್ಲಿ ಎಷ್ಟು ವಿಧ ಅನ್ನೋದನ್ನು ತಿಳಿದುಕೊಳ್ಳೋಣ. ಇದೀಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ, ವಿನಾಯಕ ಗೆಳೆಯರ ಬಳಗ ಚಿತ್ರದಿಂದ.

ಅನಿಲಗಳಲ್ಲಿ ಎಷ್ಟು ವಿಧಗಳು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಅನಿಲಗಳ ವಿಧಗಳ ಬಗ್ಗೆ ನಾವು ಅನೇಕ ಗೊಂದಲಕ್ಕೆ ಒಳಗಾಗೋದುಂಟು, ಯಾಕಂತಂದರೆ ಅವುಗಳ ವ್ಯತ್ಯಾಸ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅವುಗಳ ವ್ಯತ್ಯಾಸವನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲಿಗೆ ತಿಳಿಯೋಣ ಎಲ್ ಪಿ ಜಿ ಬಗ್ಗೆ. ಇದನ್ನು ನಾವು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಕರಿತೀವಿ, ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ನಾವು ಕರಿತೀವಿ. ಎಲ್ ಪಿ ಜಿ ಅನ್ನೋದು ಪ್ರೋಪೇನ್ ಮತ್ತು ಬ್ಯೂಟೇನ್ ಅನಿಲಗಳ ಮಿಶ್ರಣ. ಇದು ಎರಡು ವಿಭಿನ್ನ ಮೂಲಗಳ ನಮಗೆ ಲಭ್ಯವಿರುತ್ತೆ. ಸಂಸ್ಕರಣಾಗಾರ ಗೋಪುರದಲ್ಲಿ ಕಚ್ಚಾ ತೈಲವನ್ನು ಕುದಿಸಿದಾಗ ಹಗುರವಾದ ಅನಿಲಗಳಾದ ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನು ಬೇರ್ಪಡಿಸಲಾಗುತ್ತೆ. ಇವುಗಳನ್ನು ಸಿಲಿಂಡರ್ಗಳಲ್ಲಿ ತುಂಬಿಸಿ ಎಲ್ ಪಿ ಜಿಯಾಗಿ ಬಳಕೆ ಮಾಡಲಾಗುತ್ತೆ. ಅಂದರೆ ನೈಸರ್ಗಿಕ ಅನಿಲವನ್ನು ನೆಲದಿಂದ ಹೊರತೆಗೆದಾಗ ಅದು ಮೀಥೇನನ್ನು ಮಾತ್ರ ಹೊಂದಿರಲ್ಲ, ಜೊತೆಗೆ ಸ್ವಲ್ಪ ಪ್ರೋಪೇನ್ ಹಾಗೂ ಬ್ಯೂಟೇನ್ ಸಹ ಹೊಂದಿರುತ್ತೆ. ಈ ಅನಿಲವನ್ನು ಕೊಳವೆಗಳ ಮೂಲಕ ಕಳುಹಿಸುವ ಮೊದಲು ಅದನ್ನು ಶುದ್ಧೀಕರಣ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಮೀಥೇನನ್ನು ಬೇರ್ಪಡಿಸಲಾಗುತ್ತೆ. ಅದೇ ಸಮಯದಲ್ಲಿ ಅದರಲ್ಲಿರುವ ಪ್ರೋಪೇನ್ ಹಾಗೂ ಬ್ಯೂಟೇನ್ ಸಹ ಬೇರ್ಪಡನೆಗೊಳ್ಳುತ್ತೆ. ಹೀಗೆ ಬೇರ್ಪಡಿಸಿದ ಅನಿಲ ಎಲ್ ಪಿ ಜಿಯಾಗಿ ಪರಿವರ್ತನೆಯಾಗುತ್ತೆ. ಅದೇ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂತಹ ಅನಿಲ. ಇದು ನೀಲಿ ಜ್ವಾಲೆಯೊಂದಿಗೆ ಸ್ವಚ್ಛವಾಗಿ ಉರಿಯುತ್ತೆ. ಇದೀಗ ನಮ್ಮ ಅಡುಗೆ ಮನೆಯನ್ನು ಒಲೆಯನ್ನು ಮಾತ್ರ ಬಿಸಿ ಮಾಡೋದಲ್ಲದೆ ನಮ್ಮ ಜೇಬನ್ನು ಸಹ ಇದೀಗ ಬಿಸಿ ಮಾಡ್ತಾ ಇದೆ. ಜೊತೆಗೆ ಮತ್ತೊಂದು ಸಿ ಎನ್ ಜಿ ಅನಿಲವನ್ನು ನೋಡೋಣ. ಇದನ್ನು ನಾವು ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಕರಿತೀವಿ. ಇದು ಮುಖ್ಯವಾಗಿ ಮೀಥೇನನ್ನು ಒಳಗೊಂಡಿರುತ್ತೆ. ನೈಸರ್ಗಿಕ ಅನಿಲವನ್ನು ಅತಿ ಹೆಚ್ಚಿನ ಒತ್ತಡದಲ್ಲಿ ಸಂಕುಚಿತಗೊಳಿಸಿ ಟ್ಯಾಂಕ್ಗಳಲ್ಲಿ ತುಂಬಿಸಲಾಗುತ್ತೆ. ಇದನ್ನು ನಾವು ಕಾರುಗಳು, ಬಸ್ಸುಗಳು, ಆಟೋಗಳಂತಹ ವಾಹನಗಳಲ್ಲಿ ಇಂಧನವಾಗಿ ಬಳಸ್ತೀವಿ. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹೋಲಿಸಿದರೆ ಇದು ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುವಂಥದ್ದು. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಮನಸಾರೆ ಚಿತ್ರದ ಗೀತೆಯನ್ನೊಂದು ಕೇಳಿ ಬರೋಣ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸೋನು ನಿಗಮ್ ಅವರ ಧ್ವನಿ ಇದೆ. ಕೇಳಿ ಮನಸಾರೆ ಚಿತ್ರದ ಈ ಗೀತೆ.

ನಾವು ಎಲ್ಪಿಜಿ ಹಾಗೂ ಸಿಎನ್ಜಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ತಿಳಿದುಕೊಳ್ಳೋಣ ಎಲ್ಎನ್ಜಿ ಬಗ್ಗೆ. ಏನಿದು ಎಲ್ಎನ್ಜಿ ಅಂತ ನೋಡೋದಾದರೆ, ಇದನ್ನು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಇದನ್ನು ಅನಿಲ ಪೈಪ್ಲೈನ್ಗಳಿಲ್ಲದಂತಹ ದೂರದ ದೇಶಗಳಿಗೆ ರವಾನೆ ಮಾಡಲಿಕ್ಕಾಗಿ ದೊಡ್ಡ ಹಡಗುಗಳ ಮೂಲಕ ಈ ಅನಿಲವನ್ನು ಬಳಸಲಾಗುತ್ತೆ. ದೊಡ್ಡ ಹಡಗುಗಳ ಮೂಲಕ ಈ ಅನಿಲವನ್ನು ರವಾನೆ ಮಾಡಲಿಕ್ಕೆ ನಾವು ಬಳಸ್ಕೊಳ್ತೀವಿ. ಇದನ್ನು ಎಲ್ಎನ್ಜಿ ರೂಪದಲ್ಲಿ ಸಾಗಣೆ ಮಾಡಲಾಗತ್ತೆ. ಹಾಗೆ ಪಿಎನ್ಜಿ ಮತ್ತೊಂದು ವಿಧ. ಪಿಎನ್ಜಿ ಅಂತ ಅಂದರೆ ಏನು ಅಂತ ನೋಡೋದಾದರೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ನಾವು ಇದಕ್ಕೆ ಕರಿತೀವಿ. ಇದು ಕೂಡ ನೈಸರ್ಗಿಕ ಅನಿಲವೇ, ಆದರೆ ಇದಕ್ಕೆ ಸಿಲಿಂಡರ್ಗಳ ಅಗತ್ಯವಿಲ್ಲ. ಇದು ಭೂಗತ ಪೈಪ್ಗಳ ಮೂಲಕ ನೇರವಾಗಿ ನಿಮ್ಮ ಅಡಿಗೆ ಮನೆಗೆ ಬರುವಂಥದ್ದು. ಇತ್ತೀಚೆಗೆ ನೀವು ನೋಡಬಹುದು, ನಮ್ಮ ಚಿತ್ರದುರ್ಗದಲ್ಲಿಯೇ ಸಹ ಎಲ್ಲ ಮನೆಗಳಿಗೂ ಸಹ ಈ ಒಂದು ಪೈಪ್ಲೈನ್ ಸಂಪರ್ಕವನ್ನು ನೀಡಿರುವುದನ್ನು ನಾವು ಕಾಣಬಹುದು. ಇದು ಸಹ ವಿದ್ಯುತ್ ಬಿಲ್ನಂತೆಯೇ ನಾವು ಬಳಸುವ ಅನಿಲದ ಪ್ರಮಾಣಕ್ಕೆ ಮಾತ್ರ ಪಾವತಿ ಮಾಡುವಂತಹ ಅನಿಲವಿದು. ಕೆಳಗರೆ ಇದುವರೆಗೂ ನೀವು ತಿಳ್ಕೊಂಡ್ರಿ ಸಿ ಎನ್ ಜಿ, ಎಲ್ ಪಿ ಜಿ, ಎನ್ ಎನ್ ಜಿ,

0: ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯಾ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

ಸ್ನೇಹಿತರೆ, ಇದುವರೆಗೂ ಚಿತ್ರಗೀತೆಗಳು ಪ್ರಸಾರವಾದವು. ಮಧುರವಾದ ಚಿತ್ರಗೀತೆಗಳ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಸಹ ತಿಳ್ಕೊಂಡ್ರಿ. ಅನಿಲವನ್ನು ಹೇಗೆ ಉತ್ಪಾದಿಸಲಾಗುತ್ತೆ, ಎಲ್ ಪಿ ಜಿ, ಸಿಎನ್ಜಿ, ಎಲ್ಎನ್ಜಿ ಹಾಗೂ ಪಿಎನ್ಜಿ ನಡುವಿನ ವ್ಯತ್ಯಾಸಗಳೇನು, ಅವುಗಳನ್ನು ಯಾವ ಉದ್ದೇಶಗಳಾಗಿ ಬಳಸಲಾಗುತ್ತೆ ಎಂಬಂತಹ ಕುತೂಹಲಕರ ಮಾಹಿತಿಯನ್ನು ನೀವು ತಿಳ್ಕೊಂಡ್ರಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಬೆಳಗಿನಿಂದ ಇದುವರೆಗೂ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯಕ್ಕೆ ಸಂದೇಶದನ್ನಾಗಿ ಕಳಿಸಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಬೇಕು. ಫೋನ್ ಸಂಖ್ಯೆ ಹೇಗಿದೆ, 9448640773. ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ 9:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆಲಿಸಿದ ಪ್ರತಿಯೊಬ್ಬ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.

0: ಸಮಯ ಸರಿಯಾಗಿ ಈಗ 9:40 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಇದೀಗ ಕೆಲವು ಪ್ರಕಟಣೆಗಳು.
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.

ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮಹಿಳೆಯರು ಪಾಲ್ಗೊಂಡು ತಮ್ಮ ಇಷ್ಟದ ಗೀತೆಯನ್ನು ಕೇಳಿ ಆನಂದಿಸಬಹುದು. ಅದಕ್ಕಾಗಿ ತಾವುಗಳು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಬೇಕಾಗತ್ತೆ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 9444864073, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಸರಿಯಾಗಿ 9:05:30. 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧಿ ವಿಚಾರಧಾರೆ, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಮುಂದುವರಿದ ಭಾಗ.
2: ನಾವು ಎರಡನೇ ಬಾರಿ ನನ್ನ ಕುಟುಂಬದ ಸದಸ್ಯರ ಜೊತೆಗೂಡಿ ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಹೊರಟ ಸಮುದ್ರ ಪ್ರಯಾಣದಲ್ಲಿ ಅನುಭವಿಸಿದ ನಿಸರ್ಗ ಸಹಜ ಚಂಡಮಾರುತದ ಬಗ್ಗೆ ನಿಮಗೆ ಹೇಳಿದ್ದೇನೆ. ಇಂದು ನಾನು ಡರ್ಬಾನ್ ಹಾಗೂ ನೆಟಾಲಿನ ಬಿಳಿಯರು ದಕ್ಷಿಣ ಆಫ್ರಿಕಾದಲ್ಲಿ ಸೃಷ್ಟಿಸಿದ ವರ್ಣದ್ವೇಷದ ಚಂಡಮಾರುತ ಹೇಗಿತ್ತು, ಅದಕ್ಕೆ ಕಾರಣಗಳೇನು ಎಂಬುದನ್ನು ಹೇಳುತ್ತೇನೆ. ಭಾರತದಿಂದ ಹೊರಟಿದ್ದ ನಾದೇರಿ ಮತ್ತು ಕೋರ್ಲೆಂಡ್ ಹಡಗುಗಳು ದಕ್ಷಿಣ ಆಫ್ರಿಕಾದ ಡರ್ಬಾನಿನ ಬಂದರನ್ನು ಹೆಚ್ಚು ಕಡಿಮೆ 18 ಮತ್ತು 19 ತಾರೀಕು ಸೇರಿದವೆಂದು ಈಗಾಗಲೇ ಹೇಳಿದ್ದೇನೆ. ಪೂರ್ಣವಾದ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸದೆ ಯಾವ ಪ್ರಯಾಣಿಕನಿಗೂ ಹಡಗಿನಿಂದ ಇಳಿಯಲು ಅಲ್ಲಿನ ಸರ್ಕಾರ ಅನುಮತಿಯನ್ನು ಕೊಡುವುದಿಲ್ಲ. ಏಕೆಂದರೆ ಪ್ರಯಾಣಿಕರಲ್ಲಿ ಅಂಟು ಜಾಡ್ಯ ಇರುವವರು ಯಾರಾದರೂ ಇದ್ದರೆ ಹಡಗನ್ನು ಕೆಲವು ದಿನ ಸಮುದ್ರದಲ್ಲಿಯೇ ನಿಲ್ಲಿಸಿಬಿಡುವ ಕ್ವಾರಂಟೈನನ್ನು ಜಾರಿಗೊಳಿಸುತ್ತಾರೆ. ನಾನು ಬೊಂಬಾಯಿಯಿಂದ ಹೊರಟಾಗ ಭಾರತದಲ್ಲಿ ಪ್ಲೇಗ್ ರೋಗ ಇದ್ದುದರಿಂದ ನಮ್ಮ ಹಡಗು ಸ್ವಲ್ಪ ದಿನ ಸಮುದ್ರದಲ್ಲಿಯೇ ನಿಲ್ಲುವ ಕ್ವಾರಂಟೈನ್ ಆದೇಶಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ನಾವು ಶಂಕಿಸಿದ್ದೆವು. ವೈದ್ಯರಿಂದ ಪರೀಕ್ಷೆಯಾಗುವುದಕ್ಕೆ ಮುಂಚಿತವಾಗಿ ಎಲ್ಲ ಹಡಗುಗಳ ಮೇಲೆಯೂ ಒಂದು ಹಳದಿಯ ಬಾವುಟವನ್ನು ಆರಿಸುತ್ತಾರೆ. ವೈದ್ಯರು ಎಲ್ಲರನ್ನು ಪರೀಕ್ಷೆ ಮಾಡಿ ಪ್ರಯಾಣಿಕರೆಲ್ಲ ಆರೋಗ್ಯವಾಗಿರುವರೆಂದು ಅಪ್ಪಣೆ ಕೊಟ್ಟ ಮೇಲೆಯೇ ಆ ಬಾವುಟವನ್ನು ಕೆಳಕ್ಕೆ ಇಳಿಸುವುದು. ಪ್ರಯಾಣಿಕರ ಮಿತ್ರರಿಗೂ ಬಂಧುಗಳಿಗೂ ಬಾವುಟ ಕೆಳಕ್ಕೆ ಇಳಿದ ಮೇಲೆ ಹಡಗಿಗೆ ಬರಲು ಅನುಮತಿ ಕೂಡ ದೊರೆಯುವುದು. ಹೀಗಾಗಿ ವೈದ್ಯರು ನಮ್ಮನ್ನು ಪರೀಕ್ಷೆ ಮಾಡಲು ಬಂದಾಗ ನಮ್ಮ ಹಡಗಿನ ಮೇಲೆ ಹಳದಿಯ ಬಾವುಟ ಹಾರಾಡುತ್ತಿತ್ತು. ವೈದ್ಯರು ಮತ್ತೆ 5 ದಿನ ಹಡಗು ಸಮುದ್ರದಲ್ಲಿಯೇ ನಿಲ್ಲುವ ಕ್ವಾರಂಟೈನ್ನಲ್ಲಿಯೇ ಇರಬೇಕೆಂದು ಅಪ್ಪಣೆ ಕೂಡ ಮಾಡಿದರು. ಏಕೆಂದರೆ ಅವರ ಅಭಿಪ್ರಾಯದಂತೆ ಪ್ಲೇಗ್ ರೋಗದ ಕ್ರಿಮಿಗಳು ಪೂರ್ಣವಾಗಿ ಒಬ್ಬ ರೋಗಿಯ ದೇಹದಲ್ಲಿ ಬೆಳೆಯಲು ಹೆಚ್ಚೆಂದರೆ 23 ದಿನ ಬೇಕಾಗುತ್ತಿದ್ದಿತು. ಆದ್ದರಿಂದ ನಾವು ಬೊಂಬಾಯಿಯಿಂದ ಹೊರಟ 23ನೇ ದಿನದವರೆಗೆ ನಮ್ಮ ಹಡಗು ಸಮುದ್ರದಲ್ಲಿಯೇ ಇರಬೇಕೆಂದು ಅಪ್ಪಣೆ ಕೂಡ ಆಯಿತು. ಹೀಗೆ ನಾವು ಪ್ರಯಾಣ ಮಾಡಿಕೊಂಡು ಬಂದಿದ್ದ ಹಡಗಿನ ಭೂಸಂಪರ್ಕದ ನಿರ್ಬಂಧ ಅವಧಿ ಜಾರಿ ಮಾಡಲು ಪ್ರಯಾಣಿಕರ ಆರೋಗ್ಯಕ್ಕಿಂತ ಇತರೆ ಬೇರೆ ಕಾರಣಗಳೂ ಕೂಡ ಇದ್ದವು. ದಕ್ಷಿಣ ಆಫ್ರಿಕಾದ ಡರ್ಬಾನಿನ ಬಿಳಿಯರು ನಮ್ಮನ್ನು ಹೇಗಾದರೂ ಸರಿಯೇ ಬಲಾತ್ಕಾರದಿಂದಲಾದರೂ ತಾಯ್ನಾಡಿಗೆ ವಾಪಸ್ ಕಳಿಸಬೇಕೆಂದು ಚಳುವಳಿ ಹೂಡಿದ್ರು. ಕ್ವಾರಂಟೈನಿನಲ್ಲಿ ಹಡಗನ್ನು ಇಡಲು ಅದೂ ಕೂಡ ಒಂದು ಕಾರಣವೇ ಆಗಿತ್ತು. ದಾದಾ ಅಬ್ದುಲ್ಲಾ ಕಂಪನಿಯವರು ಡರ್ಬಾನ್ ಪಟ್ಟಣದಲ್ಲಿ ನಿತ್ಯ ಈ ಚಳುವಳಿಯ ಸಂಬಂಧವಾಗಿ ಏನೆಲ್ಲ ಸಂಭವಿಸುತ್ತಿದೆ ಎಂಬುದನ್ನು ನನಗೆ ಆಗಾಗ್ಗೆ ಪತ್ರದ ಮೂಲಕ ಸುದ್ದಿಯನ್ನು ತಿಳಿಸ್ತಾ ಇದ್ರು. ಬಿಳಿಯರು ಪ್ರತಿದಿನವೂ ಭಾರೀ ಸಭೆಗಳನ್ನು ನಡೆಸ್ತಾ ಇದ್ರು. ಅವರು ದಾದಾ ಅಬ್ದುಲ್ಲಾ ಕಂಪನಿಗೆ ನಾನಾ ವಿಧವಾದ ಬೆದರಿಕೆಗಳನ್ನು ಆಮಿಷಗಳನ್ನು ಒಡ್ಡಿದರು. ಕೆಲವು ವೇಳೆ ಆಸೆ ಕೂಡ ತೋರಿಸಿದ್ರಂತೆ. ದಾದಾ ಅಬ್ದುಲ್ಲಾ ಕಂಪನಿಯವರು 2 ಹಡಗುಗಳನ್ನು ಭಾರತಕ್ಕೆ ಹಿಂದಿರುಗಿಸುವುದಾದರೆ ಅದರಿಂದ ಸಂಭವಿಸುವ ನಷ್ಟವನ್ನೆಲ್ಲ ನಾವು ಕಟ್ಟಿಕೊಡುವುದಾಗಿ ಬಿಳಿಯರು ತಿಳಿಸಿದ್ರಂತೆ. ಆದರೆ ದಾದಾ ಅಬ್ದುಲ್ಲಾ ಕಂಪನಿ ಆ ಎಲ್ಲ ಬೆದರಿಕೆಗೆ ಆಮಿಷಕ್ಕೆ ಮಣಿಯುವವರಾಗಿರಲಿಲ್ಲ. ಆಗ ಸೇಠ್ ಅಬ್ದುಲ್ ಕರೀಂ ಹಾಜಿ ಕಂಪನಿಯ ಪಾಲುದಾರರಾಗಿದ್ದರು. ಅವರು ಏನಾದರೂ ಸರಿಯೇ ಹಡಗನ್ನು ಬಂದರಿಗೆ ತಂದು

0: ಪ್ರಯಾಣಿಕರನ್ನು ದಕ್ಷಿಣ ಆಫ್ರಿಕಾದಲ್ಲಿ ಇಳಿಸಲೇಬೇಕೆಂದು ವಿವರವಾಗಿ ಪತ್ರಗಳನ್ನು ಬರೆದು ನನಗೆ ಸುದ್ದಿ ಮುಟ್ಟಿಸ್ತಾ ಇದ್ರು. ನಮ್ಮ ಸುದೈವದಿಂದ ಮನಸುಖಲಾಲ್ ನಾಜರ್ ನನ್ನನ್ನು ಸಂಧಿಸಲು ಆಗ ಡರ್ಬಾನಿಗೆ ಬಂದಿದ್ದರು. ಅವರು ನಿರ್ಭೀತರು ಹಾಗೂ ಚತುರರೂ ಆಗಿದ್ದು ಭಾರತೀಯರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಅವರ ವಕೀಲರಾದ ಮಿಸ್ಟರ್ ಲಾಟನ್ನರೂ ಸಹ ಅವರಂತೆಯೇ ಧೀರರು. ಅವರು ಬಿಳಿಯರ ನಡತೆಯನ್ನು ಖಂಡಿಸಿದ್ದಲ್ಲದೆ ಭಾರತೀಯರಿಗೆ ನಮ್ಮಿಂದ ಹಣ ತೆಗೆದುಕೊಂಡು ಕೆಲಸ ಮಾಡುವ ವಕೀಲರು ಮಾತ್ರವಾಗಿರದೆ ನಿಜವಾದ ಭಾರತೀಯ ಮಿತ್ರರಂತೆ ನಮಗೆ ಸಲಹೆಯನ್ನು ನೀಡತೊಡಗಿದ್ರು. ಹೀಗೆ ಡರ್ಬಾನ್ ಅಸಮಾನವಾದ ದ್ವಂದ್ವ ಯುದ್ಧದ ಭೂಮಿಯಾಗಿತ್ತು. ಒಂದು ಕಡೆ ಅಲ್ಪಸಂಖ್ಯೆಯ ಕೆಲವು ಬಡ ಭಾರತೀಯರು ಮತ್ತು ನಮಗೆ ಮಮತೆ ತೋರುವ ಒಬ್ಬಿಬ್ಬರು ಇಂಗ್ಲಿಷ್ ಮಿತ್ರರು ಇದ್ದರು. ಆದರೆ ಅಲ್ಪಸಂಖ್ಯಾತರಾದ ನಮಗೆ ಎದುರಾಗಿ ವಿದ್ಯಾವಂತರು ಧನಿಕರೂ ಆದ ಆಯುಧ ಸಜ್ಜಿತ ಬಿಳಿಯರ ದೊಡ್ಡ ಜನಸಮೂಹ ಇತ್ತು. ಇದರ ಜೊತೆಗೆ ಬಿಳಿಯರಿಗೆ ಸರ್ಕಾರದ ಬೆಂಬಲ ಕೂಡ ಇತ್ತು. ನೆಟಲ್ ಸರ್ಕಾರ ಬಿಳಿಯರಿಗೆ ಬಹಿರಂಗವಾಗಿಯೇ ಸಹಾಯವನ್ನು ಮಾಡ್ತಾ ಇತ್ತು. ನೆಟಾಲ್ ಸಚಿವ ಸಂಪುಟದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾದ ಮಿಸ್ಟರ್ ಹ್ಯಾರಿ ಎಸ್ಕೋಂಬರು ಬಹಿರಂಗವಾಗಿಯೇ ಬಿಳಿಯರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಆದ್ದರಿಂದ ಭೂಸಂಪರ್ಕ ನಿಷೇಧದ ಕ್ವಾರಂಟೈನ್ ಉದ್ದೇಶ ಆರೋಗ್ಯದ ರಕ್ಷಣೆ ಮಾತ್ರವೇ ಆಗಿರಲಿಲ್ಲ. ಹೇಗಾದರೂ ಮಾಡಿ ಭಾರತೀಯರನ್ನೋ ಅಥವಾ ಹಡಗು ಏಜೆಂಟ್ ಕಂಪನಿಯವರನ್ನೋ ಬೆದರಿಸಿ ಭಾರತೀಯರನ್ನು ಬಲಾತ್ಕಾರವಾಗಿ ಹಿಂದಕ್ಕೆ ಅಟ್ಟುವುದೇ ಬ್ರಿಟಿಷರು ಜಾರಿಗೊಳಿಸಿದ್ದ ಕ್ವಾರಂಟೈನ್ ಎಂಬ ಭೂಸಂಪರ್ಕ ನಿಷೇಧದ ಉದ್ದೇಶವಾಗಿತ್ತು. ಏಜೆಂಟರನ್ನು ಈಗಾಗಲೇ ಬೆದರಿಸಿಯಾಗಿತ್ತು. ಈಗ ನಮ್ಮನ್ನೂ ಕೂಡ ಬೆದರಿಸತೊಡಗಿದ್ರು. ನೀವು ಒಂದು ವೇಳೆ ಭಾರತಕ್ಕೆ ಮತ್ತೆ ಹಿಂದಿರುಗದಿದ್ದರೆ ನಿಮ್ಮನ್ನು ಸಮುದ್ರಕ್ಕೆ ತಳ್ಳಿಬಿಡುತ್ತೇವೆ ಅಂದರು. ಆದರೆ ಹಿಂದಿರುಗಲು ನೀವು ಒಪ್ಪುವುದಾದರೆ ನೀವು ಹಡಗಿಗೆ ಕೊಟ್ಟಿರುವ ಪ್ರಯಾಣದ ಹಣವೂ ನಿಮಗೆ ದೊರೆಯಬಹುದು ಎಂಬ ಆಮಿಷವನ್ನು ಕೂಡ ಒಡ್ಡಿದ್ರು. ನಾನು ಪ್ರಯಾಣಿಕರನ್ನು ಪದೇ ಪದೇ ಸಂಧಿಸುತ್ತಾ ಅವರಿಗೆ ಧೈರ್ಯವನ್ನು ಹೇಳುತ್ತಲೇ ಇದ್ದೆ. ಹಾಗೆಯೇ ನಾನು SS ನಾದೇರಿ ಹಡಗಿನಲ್ಲಿದ್ದ ಪ್ರಯಾಣಿಕರಿಗೂ ಧೈರ್ಯದ ಸಂದೇಶವನ್ನು ಕಳುಹಿಸುತ್ತಿದ್ದೆ. ಎಲ್ಲರೂ ಶಾಂತರಾಗಿದ್ದರು, ಧೈರ್ಯವನ್ನು ತಾಳಿದ್ರು. ಪ್ರಯಾಣಿಕರ ಮನೋರಂಜನೆಗಾಗಿ ನಾವು ಹಡಗಿನಲ್ಲಿ ಬಗೆ ಬಗೆಯ ಆಟಗಳನ್ನು ಈಗ ಏರ್ಪಡಿಸತೊಡಗಿದೆವು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
2: ಇದೀಗ ಒಂದು ಭಾವಗೀತೆಯನ್ನು ಕೇಳೋಣ. ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿರುವ ಗೀತೆಗೆ ಮೈಸೂರು ಅನಂತಸ್ವಾಮಿಯವರ ರಾಗ ಸಂಯೋಜನೆ ಇರುವ ಒಂದು ಭಾವಗೀತೆ ಇದೀಗ.

ದುಂಡಿರಾಜವರ ರಚನೆಯ ಭಾವಗೀತೆ ಇದು. ಸಂಗೀತ ಕಟ್ಟಿ ಹಾಗೂ ಹೇಮಂತ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ರಾಗ ಸಂಯೋಜನೆ ಸಿ ಅಶ್ವಥ್ ಅವರದ್ದು.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಈಗ ಸರಿಯಾಗಿ 9:30. 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು.

0: ಸ್ನೇಹಿತರೆ, ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಚಿತ್ರಗೀತೆಗಳನ್ನ ಕೇಳುತ್ತಾ ಇದುವರೆಗೂ ಪ್ರಸಾರವಾದ ಕಾರ್ಯಕ್ರಮಗಳ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಓದುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ತಿಳಿಸ್ತೀನಿ, ಈ ಬೆಳಗಿನಿಂದ ಈವರೆಗೆ ಪ್ರಸಾರವಾದ ಕಾರ್ಯಕ್ರಮಗಳ ಬಗೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಬೇಕಾಗತ್ತೆ. ನಮ್ಮ ನಿಲಯದ ಫೋನ್ ಸಂಖ್ಯೆ ಹೇಗಿದೆ? 944-864-2743 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ನಿಮ್ಮ ಸಂದೇಶಗಳನ್ನು ಓದುತ್ತಾ, ಹಾಡುಗಳನ್ನು ಕೇಳುತ್ತಾ ಕಾರ್ಯಕ್ರಮವನ್ನು ಆಲಿಸೋಣ. ಬನ್ನಿ, ಈಗಾಗಲೇ ನಮ್ಮ ಕೇಳುಗರ ಸಂದೇಶ ಬಂದು ತಲುಪಿದೆ. ಅವರ ಸಂದೇಶಗಳನ್ನು ಓದುತ್ತಾ ಪ್ರಾರಂಭ ಮಾಡೋಣ. ಒಂದು ಮೊದಲಿಗೆ ಒಂದು ಜಾಹೀರಾತು ಈ ಕೇಳಿ ನಂತರ ಸಂದೇಶಗಳನ್ನು ಓದೋದನ್ನು ಮುಂದುವರಿಸ್ತೇನೆ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಸ್ನೇಹಿತರೆ, ಬನ್ನಿ ಇದೀಗ ನಮ್ಮ ಕೇಳುಗರು ಕಳಿಸಿರುವಂತಹ ಸಂದೇಶಗಳನ್ನು ಓದೋಣ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಿದ್ದಾರೆ, ಶುಭೋದಯ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಶುಭ ಮುಂಜಾನೆ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರದುರ್ಗದ ಕೆಳಗೋಟೆಯ ಶ್ರೀ ಚನ್ನಕೇಶ್ವರ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು ಹಾಗೂ ಐತಿಹಾಸಿಕ ಹಿನ್ನೆಲೆ ಮಾಹಿತಿ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೂ ಭಕ್ತಿಗೀತೆಗಳು 7:45 ಚಿತ್ರಗೀತೆಗಳು ಹಾಗೂ 8:30 ಚಿತ್ರಗೀತೆ ತುಂಬ ಮಧುರವಾಗಿ ಮೂಡಿಬಂದವು. ಹಾಗೂ LPG ನೈಸರ್ಗಿಕ ಅನಿಲಗಳ ಬಗ್ಗೆ ನೀವು ನೀಡಿದ ಮಾಹಿತಿ ಹಾಗೂ ವಿವರಗಳು ತುಂಬ ಉಪಯುಕ್ತವಾಗಿತ್ತು. ಅದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ತಮಗೂ ಸಹ ಕಾರ್ಯಕ್ರಮಗಳನ್ನು ಕೇಳಿದ್ದಕ್ಕಾಗಿ, ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಬೆಳಗಿನ ಪಂಡ್ರಹಳ್ಳಿ, ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಲಿಂದ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಆಕಾಶವಾಣಿಯ ರೇಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸುತ್ತಾ ಹಾಗೂ ಸುಮಧುರ ಸಂಗೀತ ಸಾಹಿತ್ಯ ಇರುವ ಹಾಡುಗಳನ್ನು ಕೇಳಿಸ್ತಾ ಇವತ್ತಿನ ಸಿನಿಮಾ ನಿರ್ದೇಶಕರಾದ ಕಾಶಿನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುವೆ ಅಂತ ಹೇಳ್ತಿದ್ರೆ, ನಾವು ಸಹ ಕಾಶಿನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ.

ಹಾಗೂ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಇವತ್ತಿನ ದಿನದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿರುತ್ತವೆ. ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮಗೂ ಸಹ. ಹಾಗೆ ಡಾಕ್ಟರ್ ಎಸ್ ಜಿ ಶೋ ಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಆತ್ಮೀಯ ಆಕಾಶವಾಣಿ ಉದ್ಘೋಷಕರಿಗೆ ಈ ದಿನ ಕೊಟ್ಟ ಅನಿಲಗಳ ಬಗ್ಗೆ ಮಾಹಿತಿ ಬಹಳ ಉಪಯುಕ್ತವಾಗಿತ್ತು. ಸಾಮಾನ್ಯವಾಗಿ ಜನರಿಗೆ ಎಲ್ಲ ಅನಿಲಗಳು ಒಂದೇ ಅಂತ ಭಾವನೆ ಇರುತ್ತೆ. ಒಳ್ಳೆಯ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಧನ್ಯವಾದ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವಂತಹ ಒಂದು ಪ್ರಶ್ನೆ ಮತ್ತು ಕಚ್ಚಾ ತೈಲ ಸಿಲಿಂಡರ್ ಗ್ಯಾಸ್ ಬಗ್ಗೆ, ಜೊತೆಗೆ ನಮ್ಮ GF ಬಿಸಿಯಾಗುವುದನ್ನು, ಜೇಬ್ ತುಂಬ ಬಿಸಿಯಾಗುವುದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಚಿತ್ರಗೀತೆಗಳು ಕೂಡ ತುಂಬ ಇಷ್ಟವಾದವು, ಅದಕ್ಕಾಗಿ ನಮಸ್ಕಾರ ಅಂತ ಸಹ ತಿಳಿಸ್ತಾ ಇದ್ದಾರೆ. ತಮಗೂ ಸಹ ನಮಸ್ಕಾರ. ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಇನ್ನು ಉಮಾದೇವಿ PWD ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮನ್ನ ಭಕ್ತಿಗೀತೆಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಚಿತ್ರಗೀತೆಗಳಂತೂ ಮಧುರವಾಗಿತ್ತು ಕೇಳೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೆ. ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಬೆಳಗಿನ ಶುಭಾಶಯಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಸೂಪರ್, ಅನಿಲಗಳ ಬಗ್ಗೆ ನೀವು ತಿಳಿಸಿಕೊಟ್ಟಂತಹ ಮಾಹಿತಿ ಉತ್ತಮವಾಗಿತ್ತು, ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ ಜೊತೆಗೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದಿರಿ, ಹೃದಯಪೂರ್ವಕವಾದ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಳರ್ ಜಗಳೂರು ತಾಲೂಕಿನಿಂದ. ತಮಗೂ ಸಹ ಧನ್ಯವಾದಗಳು. ಸಂದೇಶಗಳನ್ನು ಓದೋದನ್ನು ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ, ಜೋಡಿ ಚಿತ್ರದಿಂದ. ಈ ಗೀತೆಗೆ ಸುನಿ ಅವರ ಸಾಹಿತ್ಯವಿದೆ. ಕೇಳೋಣ ಚೇತನ್ ಗಂಗಾಧರ ಇವರ ಧ್ವನಿಯಲ್ಲಿ ಈ ಗೀತೆ.

ಜೋಡಿ ಚಿತ್ರದ ಒಂದು ಮಧುರ ಗೀತೆಯನ್ನ ಕೇಳಿದ್ರಿ. ಈಗ ಸ್ನೇಹಿತರೆ ಬನ್ನಿ ನಮ್ಮ ಸಂದೇಶವನ್ನ ಓದೋಣ. ನಮ್ಮ ಕೇಳುಗರು ಕಳಿಸಿರುವಂತದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಹಾಗೂ ಮನೆಯವರು ಸಂದೇಶವನ್ನ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಆತ್ಮೀಯ ನಿರೂಪಕರಾದ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ ಶುಭ ಮುಂಜಾನೆ, ನಮಸ್ಕಾರ ಅಂತ. ತಮಗೂ ಸಹ ನಮಸ್ಕಾರ. ನಮನ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯಿಂದ ಕೇವಲ ಸ್ವಲ್ಪ ಹತ್ತಿರ ಇರುವಂತಹ ಕೆಳಗೋಟೆ ಚನ್ನಕೇಶ್ವರ ದೇವಸ್ಥಾನದ ಬಗ್ಗೆ ಹಾಗೂ ಅದರ ಪೌರಾಣಿಕ ಹಿನ್ನೆಲೆ ಜೊತೆಗೆ ಭಕ್ತಿ ಹಾಡುಗಳನ್ನು ಕೇಳಿ ತುಂಬಾ ಆನಂದ ಆಯಿತು. ನಾವು ಈ ದೇವಸ್ಥಾನವನ್ನು ನೋಡಿದ್ದೇವೆ, ಆಕಾಶವಾಣಿಗೆ ಬಂದಾಗ ಕಾರ್ಯಕ್ರಮದ ಮುಖಾಂತರ ಕೇಳಿಸಿ ಮತ್ತೆ ಅದು ಕಣ್ಮುಂದೆ ಬರುವಂತೆ ಮಾಡಿದ್ರಿ, ನೆನಪಿನ ಅನುಭವ ಆಯಿತು, ಅದಕ್ಕಾಗಿ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರುವಂಥದ್ದು, ಮಾಳಪ್ಪನಹಟ್ಟಿ ಇಂದ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುದಿಮಲ್ಲಪ್ಪ, ಕಸ್ತೂರಮ್ಮ ಇವರುಗಳು ಸಹ ಇವರ ಜೊತೆಯಲ್ಲಿ ಸಂದೇಶವನ್ನು ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ನಮಸ್ಕಾರ ಆಕಾಶವಾಣಿಗೆ ಹಾಗೂ ನಿರೂಪಕರಿಗೆ ಶುಭೋದಯ. ಇವತ್ತಿನ ಭಕ್ತಿ ಗೀತೆಗಳು ತುಂಬ ಇಷ್ಟ ಆಯಿತು. ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಯಿತು. ನಮನ ಭಕ್ತಿ ಗೀತೆ ಹಾಗೂ ನಮ್ಮ ಚಿತ್ರದುರ್ಗದ ಚನ್ನಕೇಶ್ವರ ದೇವಗ್ರಹ ಬಗ್ಗೆ ನೀಡಿದ ಮಾಹಿತಿ ಜೊತೆಗೆ ಅನಿಲಗಳ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಧನ್ಯವಾದ. ಹೀಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರಿ. ಇದೀಗ ಚಿತ್ರಗೀತೆಯನ್ನು ಕೇಳಿ ಬರೋಣ. ಬನ್ನಿ ಅಂಬರ ಚಿತ್ರದ ಗೀತೆಯನ್ನೊಂದು ಕೇಳೋಣ. ಈಗ

ಎಲ್ ಮಂಜುನಾಥ ರೋಷನ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಸೋನು ನಿಗಮ್ ಹಾಗೂ ಯತಿಯವರ ಸ್ವರ ಮಾಧುರ್ಯವಿದೆ. ಗೀತೆಗೆ ಸ್ವರ ಸಂಯೋಜಿಸಿದ್ದಾರೆ ಅಭಿಮಾನ್ ರಾಯ್.

ಇಂಪಾದ ಚಿತ್ರಗೀತೆಯೊಂದು ಕೇಳಿದ್ರಿ. ಇದೀಗ ಸಂದೇಶಗಳನ್ನು ಓದೋದನ್ನು ಮುಂದುವರಿಸೋಣ. ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಉತ್ತಮ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳು ಮನಸ್ಸಿಗೆ ತಂಪನ್ನ ಎರಿತಾ ಇದ್ದಾವೆ ಮೇಡಮ್ ಅಂತ. ಧನ್ಯವಾದಗಳು ತುಂಬಗೆ. ಹೀಗೆ ನಮ್ಮ ಕೇಳುಗರು ನಾವು ಪ್ರಸಾರ ಮಾಡುವಂತಹ ಕಾರ್ಯಕ್ರಮಗಳ ಬಗೆಗೆ ನಿಜವಾಗ್ಲೂ ಅಭಿಮಾನವನ್ನು ಇಟ್ಕೊಂಡು ತಮ್ಮ ಸಮಯವನ್ನು ಮೀಸಲಿರಿಸಿ ಅವರು ನಮಗೆ ಬರೀತಾರೆ ಅಂತಂದರೆ ನಿಜಕ್ಕೂ ಅವರಿಗೆ ಮನಃಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ಬೇಕಾಗತ್ತೆ. ಇದೀಗ ಅವರ ಸಂದೇಶಗಳನ್ನು ಓದಿದ ನಂತರ ಒಂದು ಗೀತೆಯನ್ನು ಕೇಳೋಣ. ಚೌಕ ಚಿತ್ರದಿಂದ ಬನ್ನಿ. ಎಲ್ಲ ಹೆಂಗಳೆಯರಿಗೂ ಇಷ್ಟವಾದ ಗೀತೆ ಇದು, ಹೆಣ್ಣು ಮಕ್ಕಳಿಗೆ ಇಷ್ಟವಾದಂಥ ಗೀತೆ. ಕೇಳೋಣ ಚೌಕ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್. ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರದು, ರಾಗ ಸಂಯೋಜನೆ ಅರ್ಜುನ್ ಜನ್ಯಾ.

ಎಲ್ಲ ಹೆಣ್ಮಕ್ಕಳ ಹೃದಯ ಸ್ಪರ್ಶಿ ಗೀತೆಯನ್ನೊಂದು ಕೇಳ್ಕೊಂಡ್ಬಂದ್ವಿ. ಬನ್ನಿ ನಮ್ಮ ಮುಂದಿನ ಸಂದೇಶವನ್ನ ನೋಡೋಣ. ಇಂದಿನ ಗಾಂಧಿ ಸ್ಮೃತಿ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರು ತಮ್ಮ ವಿದೇಶ ಪ್ರಯಾಣದಲ್ಲಿ ತಮಗೆ ಆದ ಮತ್ತು ತಮ್ಮ ಸಹ ಪ್ರಯಾಣಿಕರಿಗೆ ಆದಂತಹ ಸಮಸ್ಯೆಗಳನ್ನು ತಮ್ಮ ಮನದಲ್ಲಿ ಅವಿತುಕೊಂಡಿರುವ ಮಾನವೀಯತೆಯಿಂದ ತಮ್ಮ ಇತರ ಸಹ ಪ್ರಯಾಣಿಕರಿಗೆ ಸಲಹೆ ಸೂಚನೆ ಸಹಾಯದ ಜೊತೆಗೆ ನಿಮ್ಮ ಸುಖಕರ ಹಡಗಿನ ಪ್ರಯಾಣ ಭಾಗಿಯಾಗುವುದರ ಜೊತೆಗೆ ತಮ್ಮ ದಿನನಿತ್ಯದ ಒಂದೊಂದು ಸಣ್ಣ ಘಟನೆಗಳ ಸಮಸ್ಯೆಗಳನ್ನು ಪರಿಹರಿಸುವುದು ತಮ್ಮ ದಿನಚರಿಯಲ್ಲಿ

ಜೀವನ ಮುಟ್ಟುವಂತೆ ದಾಖಲಿಸಿದ್ದನ್ನ ಇಂದು ನಮ್ಮ ದಿನದ ಮುಖ್ಯಸ್ಥರಿಂದ ನಮಗೆ ಕೇಳುಗರಿಗೆ ಸ್ಫೂರ್ತಿದಾಯಕ ಅನುಭವ ನೀಡಿತು ಮೇಡಮ್. ಮತ್ತೊಮ್ಮೆ ಆಕಾಶವಾಣಿಗೆ ಧನ್ಯವಾದಗಳು, ಹೃದಯಪೂರ್ವಕ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ಅವರು. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಬನ್ನಿ ಇದೀಗ ನಮ್ಮ ಕೊನೆಯ ಗೀತೆಯನ್ನ, ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳಿ ಬರುವಂತಹ ಸಮಯವಿದು. ಕೇಳೋಣ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ. ಹಾಡಿದರೆ ಚೇತನ್ ಗಂಧರ್ವ, ಗೀತೆಗೆ ಸುನಿ ಅವರ ಸಾಹಿತ್ಯವಿದೆ.

ಇದುವರೆಗೂ ಚಿತ್ರಗೀತೆಗಳು ಪ್ರಸಾರವಾದವು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದಂತಹ ಎಲ್ಲ ಕೇಳುಗರಿಗೂ ಈ ಮೂಲಕ ಧನ್ಯವಾದಗಳು. ಹಾಗೆ ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವ ಆತ್ಮೀಯ ಕೇಳುಗರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 10:01. ಇದೀಗ ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಕೇಳಿದರೆ ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬೇಕು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448642273 ಹಾಗೂ ಮತ್ತೊಂದು ಸಂಖ್ಯೆ 9141970772. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ಕೇಳಿ ಆನಂದಿಸಬಹುದು. ಇದು ಜನರಂಜನಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನಾವಿದ್ದೇವೆ. ನಿಮ್ಮ ಜೊತೆಗೆ ನಾನು ಡಾಕ್ಟರ್ ಸೌಮ್ಯ ಮಂಜುನಾಥ್,
1: ನಾನು ನಿಮ್ಮ ಬಾನುಲಿ ಗೆಳತಿ ಗೀತಾ.
0: ಓಕೆ, ಇದೀಗ ಗ್ರಾಮೀಣ ಮಹಿಳೆಯರಿಗೆ ಇರುವಂತಹ ಕಾರ್ಯಕ್ರಮವಿದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ನಮ್ಮ ಗ್ರಾಮೀಣ ಮಹಿಳೆಯರು ತೊಡಗಿಸಿಕೊಳ್ಳಲಿ ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಆಶಯ. ಗೀತಾ, ನಮಗೀಗ ಕರೆಗಳು ಈಗಾಗಲೇ ಸಿದ್ಧ ಆಗಿದೆ. ನೋಡೋಣ ಯಾರು ಕರೆ ಮಾಡಿದರೆ. ಮೊದಲ ಕರೆ, ಯಾವ ಗೀತೆಯನ್ನು ಇಷ್ಟಪಡ್ತಾರೆ ಅಂತ.
1: ಹಲೋ, ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ನಾನ್ ಮಧುಮತಿ ಅಂತ, ಚಳ್ಕೆರೆ ತಾಲೂಕ್ ದೊಡ್ಡರಿಂದ ಮೇಡಮ್.
1: ಮಧುಮತಿ ಅವರು?
2: ಹಾ ಮೇಡಮ್. ಬೆಳಗಿನ ಎಲ್ಲ ಕೇಳುಗರಿಗೂ, ತಮಗೂ, ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಶುಕ್ರವಾರ ಎಲ್ಲರಿಗೂ ಶುಭ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ.
0: ಓಕೆ, ಮೊದಲನೇ ಕರೆ ನಿಮ್ದು, ಕೇಳಿ ಯಾವ ಗೀತೆಯನ್ನ ಕೇಳಕ್ ಇಷ್ಟಪಡ್ತೀರಿ?
2: ಹಾ ಮೇಡಮ್, ಶಿಕ್ಷಣ ಚರಿತ್ರದಿಂದ ತೋಗು ತಿಂಗುದು ಮನೆಯ ಮಾಳಿಗೆ ಅಂತ ಹಾಡಿದ್ಯಲ್ಲ ಮೇಡಮ್, ತತ್ವಪದ.
1: ಆಯ್ತ್ರ ತಿಂಡಿ ಆಯ್ತ್ರ?
2: ಮೇಡಮ್, ಟಿಫನ್ ಆಯ್ತು ಮೇಡಮ್. ನಿಮ್ದು ಮೇಡಮ್?
1: ನಮ್ದು ಎಲ್ಲ ಆಯ್ತು.
2: ಕಾಯ್ತಾ ಇದ್ದೆ ಮೇಡಮ್, ಎಲ್ಲ ಕೆಲಸಗಳ ಹಂಗೆ ಇತ್ತು, ಫಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡೋಣ ಅಂತ.
1: ಖುಷಿ ಆಯ್ತಲ್ಲ, ಮೊದಲ ಕರೆ ಸಿಕ್ಕಿದೆ ನಿಮ್ಗೆ ಇವತ್ತು.
2: ಹೌದು ಮೇಡಮ್, ಬಹಳ ಖುಷಿ ಆಯ್ತು. ಇವತ್ತು ದಿನ ಎಲ್ಲ ಖುಷಿ ಆಗಿರ್ತೀನಿ ಮೇಡಮ್
1: ನನ್ಗೆ. ಖುಷಿ ಒಟ್ಟು ನಮ್ಮ ಆಕಾಶವಾಣಿ ಜೊತೆ ನೀವು ಮಾತಾಡಿದ್ರಿ ಅನ್ನುವಂಥದ್ದು ಕೂಡ ನಮಗೂ ಕೂಡ ಖುಷಿ ತರುವಂತಹ ವಿಷಯ. ಏನ್ ಮಾಡ್ತಾ ಇದ್ದೀರಾ ನೀವು?
2: ಮೇಡಮ್, ನಾನು ಅಡ್ವೊಕೇಟ್ ಮೇಡಮ್.
1: ಅಡ್ವೊಕೇಟ್ ಅವರು?
2: ಮೇಡಮ್, ಯಾಕಂದ್ರೆ ಈ ಹಾಡು ಈಗಿನ ಯುವಕರಿಗೆ ತುಂಬಾನೇ ಎಲ್ಲರಿಗೂ ಬೇಕು ಮೇಡಮ್. ಇದು ತತ್ವಪದ ಅನ್ನೋದು ಸುಮ್ಮನೆ ಹಾಡಾಗುತ್ತೆ, ಅದು ಓದುತ್ತಿರುವುದು ಮನೆಯ ಮಾಳಿಗೆ ಅನ್ನೋದಾದ್ರೆ ಅದ್ರದ ಸುಮ್ಮನೆ ಅರ್ಥ ಇದೆ. ನಾವು ಗೊತ್ತಿಲ್ದೇನೋ ಗೊತ್ತಿದ್ದೇನೋ ಬ್ಯಾಡ್ ಹ್ಯಾಬಿಟ್ ಗೆ ಅಡಿಕ್ಟ್ ಆಗ್ಬಿಟ್ಟು ನಮ್ಮ ಸಿಕ್ಕಿರ್ತಕ್ಕಂತ ಅಮೂಲ್ಯವಾದಂತಹ ಜೀವನವನ್ನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಅಂತ. ಅದು ತುಂಬಾ ಅರ್ಥ ಗರ್ಭಿತವಾಗಿರ್ತಕ್ಕಂತ ಹಾಡು ಮೇಡಮ್ ಅದು.
1: ಹೌದೌದು,
0: ಮಧುಮತಿ ಅವರೇ
2: ಹಾಡನ್ನ ಕೇಳಿದೆ ಮೇಡಮ್.
0: ಮಧುಮತಿ ಅವರೇ, ಬೇರೆ ಗೀತೆಯನ್ನ ಕೇಳ್ಬೋದಾ ನೀವು ಕೇಳಿದಂತಹ ಗೀತೆ?
2: ಹೇಳಿ. ಬೇರೆ ಗೀತೆಗಳು ಫಿಲಂ ಇಂದ ಟೈಟ್ಲ್ ಸಾಂಗ್ ಹಾಕ್ತಿದೆ ಮೇಡಮ್.
0: ಓಕೆ, ಅಂಬಿ ನಿನಗೆ ವಯಸ್ಸಾಯ್ತು ಚಿತ್ರದ ಅಲ್ವಾ? ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕಾರ್ಯಕ್ರಮದ ಮೊದಲ ಕೇಳುಗರು ನೀವು, ಖುಷಿಯಾಯ್ತು ತಮ್ಮೊಂದಿಗೆ ಮಾತನಾಡಿ. ಇದೀಗ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ನಮಸ್ತೆ. ನಮಸ್ತೆ. ಮಧುಮತಿಯವರು ಕರೆ ಮಾಡಿದ್ರು, ಅವರ ಮೊದಲು ಕೇಳಿದ ಗೀತೆ ಲಭ್ಯವಿಲ್ಲ ಅಂತ ಹೇಳಿದ್ವಿ. ಬಳಿಕ ಅಂಬಿ ನಿಂಗೆ ವಯಸ್ಸಾಯ್ತು ಚಿತ್ರದ ಗೀತೆನ ಕೇಳಿದರೆ ಬನ್ನಿ, ಇದೀಗ ಕೇಳಿ ಬರೋಣ ಅಂಬಿ ನಿಂಗೆ ವಯಸ್ಸಾಯ್ತು ಚಿತ್ರದ ಶೀರ್ಷಿಕೆ ಗೀತೆಯನ್ನ.

ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯ ಗೀತೆ ಇದು. ಆದ್ಯ ವೇಣುಗೋಪಾಲ್, ಅಭಿನವ್, ನೇಹಾ, ಅಂಕಿತ ಅವರು ಹಾಡಿದ್ದಾರೆ. ಗೀತೆಗೆ ಅರ್ಜುನ್ ಜನಿ ಅವರ ಸಂಗೀತವಿದೆ.

0: ಮಕ್ಕಳ ಮಧುರ ಕಂಠದಲ್ಲಿ ಕೇಳಿದಂತಹ ಗೀತೆ ಇದಾಗಿತ್ತು. ಇದೀಗ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ.
1: ಹಲೋ ಹಲೋ
2: ಹಲೋ ನಮಸ್ತೆ ಮೇಡಮ್.
1: ಹಲೋ ನಮಸ್ತೆ, ಯಾರಿದು?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
1: ಪುತ್ತೂರಿನಿಂದ ಕಾಲ್ ಮಾಡಿದ್ದೀರಾ?
2: ಹೌದು ಮೇಡಮ್.
1: ಓಕೆ, ನಿಮ್ಗೆ ಯಾವ ಗೀತೆ ಬೇಕು?
2: ನನಗೆ ಇದು ರಾಯರ್ ಬಂದರು ಮಾವನ ಮನೆಗೆ ಚಿತ್ರದಿಂದ ಮೇಡಮ್. ಅಡವಿ ದೇವಿಯ ಕಾಡ ಜನಗಳ ಈ ನಾಡು ಅಂತ ಒಂದು ಹಾಡು ಉಂಟಲ್ಲ ಮೇಡಮ್, ಹಾಡು ಬೇಕು ಮೇಡಮ್ ನನಗೆ.
1: ಓಕೆ,
2: ಅಂದ್ರೆ ಕಾಡುಗಳನ್ನೆಲ್ಲ ಇನ್ನೋರಿ ಕಡಿತಾರೆ, ಕಡಿಬಾರ್ದು. ಮಳೆ ಬರ್ಲಿಕ್ಕೆ ಮಳೆ ಬರ್ಬೇಕಾದ್ರೆ ಕಾಡು ಇರ್ಬೇಕು ಮೇಡಮ್. ಕಾಡಿದ್ರೆ ಮಳೆ ಬರ್ತದೆ, ಇಲ್ಲದಿದ್ರೆ ಮಳೆ ಸಹ ಇಲ್ಲ. ಈಗ
1: ಹೌದೌದು, ಈಗ ಪ್ರಕೃತಿಯ ಅಲ್ಲಿ ಬರುವಂತಹ ಒಂದು ಶಾಖ ಹವೆ ಅಂತ ಏನ್ ಕರಿತೀವೋ
2: ಅದು ಕಾಡಿಗೆ ನೋಡಿ, ಕಾಡಿಗೆ ಹೋಗ್ತಾರೆ, ಬೀದಿ ಬೀದಿ ಎಲ್ಲ ಸೇದು ಅದಕ್ಕೆ ಬಿಸಾಡಿ ಹೋಗುದು ಮೇಡಮ್. ಅದೆಲ್ಲ ಹೊತ್ತು ಹೊತ್ತುವಾಗ ನಾನು ಎಲ್ಲಾದರೂ ಇದ್ದ ಕಾರಣ ಆಗ್ತದೆ ಮೇಡಮ್. ಯಾರನ್ನ ಅಗ್ನಿಶಾಮಕದ ಬರ್ಲಿಕ್ಕೆ ಹೇಳಿ
1: ಪರಿಸರ ನಾಶವಾಗೋದನ್ನ ನಾವು ತಪ್ಪಿಸ್ಬೇಕು ಅನ್ನುವಂತಹದ್ದು. ಮರಗಳನ್ನು ಬೆಳೆಸಿ.

0: ಹೌದು ಹೌದು. ಆಯ್ತು ಸರಸ್ವತಿ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ನಮಸ್ತೆ.
2: ಪನಿ ಸರಸ್ವತಿಯವರು ಪುತ್ತೂರಿಂದ ಕರೆ ಮಾಡಿದ್ರು. ಅವರು ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನ ಅಪೇಕ್ಷೆ ಪಟ್ಟಿದ್ದಾರೆ, ಕೇಳೋಣ ಇದೀಗ. ಗೀತೆಗೆ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯವಿದೆ, ಎಸ್ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಮಧುರ ಕಂಠದಲ್ಲಿ ಮೂಡಿರುವಂತಹ ಈ ಗೀತೆಗೆ ರಾಜ್ಕೋಟಿಯವರ ರಾಗ ಸಂಯೋಜನೆ ಇದೆ, ಕೇಳೋಣ ಇದೀಗ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
2: ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸುವಂತಹ ಸಮಯ. ಬನ್ನಿ, ಯಾರು ಮಾಡಿದ್ದಾರೆ ನೋಡೋಣ.
3: ಹಲೋ ಹಲೋ ಹಲೋ ನಮಸ್ತೆ.
4: ಹಲೋ ನಮಸ್ತೆ ಮೇಡಮ್.
3: ನಮಸ್ತೆ. ಯಾವ ಯಾರು?
4: ತಿಪ್ಪಿರಮ್ಮ ಅಂತ.
3: ತಿಪ್ಪಿರಮ್ಮ ಅವರು. ಹೇಗಿದ್ದೀರಾ ತಿಪ್ಪಿರಮ್ಮ?
4: ಓಕೆ.
3: ನಿಮ್ಗೆ ಯಾವ ಗೀತೆ ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ?
4: ಪುರುಷೋತ್ತಮ ಚಿತ್ರದಿಂದ ನಾನು ನಿಮ್ಮವನ್ನು ನಿಮ್ಮ ಮನೆಯವನ್ನು ಅಂತ ರಾಜ್ಕುಮಾರ್ ಅವರು ಹಾಡಿದಾರಲ್ಲ ಮೇಡಮ್, ಆ ಸಾಂಗ್.
3: ಓಕೆ. ಯಾಕೆ ಇಷ್ಟ ಈ ಹಾಡು?
4: ಈ ಹಾಡು ತುಂಬಾ ಚೆನ್ನಾಗಿದೆ ಮೇಡಮ್, ಸಾಹಿತ್ಯ ಚೆನ್ನಾಗಿದೆ. ಆದ್ರೆ ಹಾಡು ಸಾಹಿತ್ಯ ನಾನು ನಿಮ್ಮವನು ನಿಮ್ಮ ಮನೆಯವನ ಅಂತ ಎಷ್ಟು ತುಂಬಾ ಚೆನ್ನಾಗಿ ಹಾಡಿದ್ದಾರೆ.
3: ಓಕೆ ತಿಪ್ಪಿರಮ್ಮ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ, ನಮಸ್ತೆ.
2: ತಿಪ್ಪಿರಮ್ಮ ಅವರು ಕರೆ ಮಾಡಿದ್ರು. ಪುರುಷೋತ್ತಮ ಚಿತ್ರದ ಗೀತೆಯನ್ನ ಇಷ್ಟಪಟ್ಟಿದ್ದಾರೆ. ಬನ್ನಿ, ಅವರ ಇಷ್ಟದ ಈ ಗೀತೆಯನ್ನ ಕೇಳಿ ಬರೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಮಧುರ ಕಂಠದಲ್ಲಿ ಮೂಡಿ ಬಂದಿರುವ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

0: ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ನಾಗವೇಣಿ ಅವರು. ನಾಗವೇಣಿ ಅವರೇ, ಯಾವ ಗೀತೆ ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ? ಬೆಳ್ಳಿ ಕಾಲುಂಗರ ಚಿತ್ರದಿಂದನಾ?
1: ಯಾಕೆ ಇಷ್ಟ ಈ ಗೀತೆ? ಹೌದಾ, ಹಾಡೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ?
2: ಇಲ್ಲ ಮೇಡಮ್.
1: ಹೌದಾ, ಓಕೆ. ಏನ್ ಮಾಡಿದ್ರಿ ಇವತ್ತು ಟಿಫನ್?
2: ಅನ್ನ ಸಾಂಬಾರ್ ಮಾಡ್ವರೆ.
1: ಅನ್ನ ಸಾಂಬಾರ್? ಬೆಳಗ್ಗೆನೆ ಊಟ ಆಗಿ ಕೆಲಸ ಮಾಡಕ್ಕೆ ತಯಾರಾಗ್ತಿದ್ದೀರಿ? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ತಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ನಮಸ್ತೆ. ಬನ್ನಿ, ಬೆಳ್ಳಿ ಕಾಲುಂಗರ ಚಿತ್ರದ ಗೀತೆಯನ್ನೀಗ ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರ ಮಾಧುರ್ಯದಲ್ಲಿ ಮೂಡಿ ಬಂದಿರುವ ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

0: ಗೀತಾ, ಜನರಂಜನಿ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಮಹಿಳೆಯರು ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಅವರ ಭಾಗವಹಿಸುವಿಕೆ ನೋಡಿದ್ರೆ. ಯಾಕಂತಂದ್ರೆ ಈ ದಿನಕ್ಕಾಗಿ ಅವರು ಕಾಯ್ತಾ ಇರ್ತಾರೆ. ಗ್ರಾಮೀಣ ಪ್ರದೇಶ ಅಂತಂದ್ರೆ ಅವರು ಮನೆಯಲ್ಲಿರೋದಕ್ಕಿಂತ ಹೆಚ್ಚಾಗಿ ಕೃಷಿ ಭೂಮಿನಲ್ಲಿ ಇರೋಂಥದ್ದು. ಇಂತಹ ಸಮಯದಲ್ಲೂ ಸಹ ಇಲ್ಲ, ನಾನು ಈ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅನ್ಕೊಂಡು ಬಹಳ ಇಷ್ಟಪಟ್ಟು ಕರೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೇಳುವಂತಹ ಗೀತೆಗಳು ಸಹ ಬಹಳ ಮಧುರವಾಗಿರುತ್ತೆ. ಹೆಚ್ಚೆಚ್ಚು ನಮ್ಮ ಕೇಳುಗರು ಭಾಗವಹಿಸಲಿ ಅನ್ನೋದು ನಮ್ಮ ಅಭಿಲಾಷೆ. ಬನ್ನಿ, ಈಗ ಕರೆಸಿದ್ದಾಗಿದೆ.
1: ಹಲೋ,
2: ಹಲೋ
1: ಮೇಡಮ್, ನಮಸ್ತೆ. ನಿಮ್ಮ ಹೆಸರು ಹೇಳಿ.
2: ಶಾಲಿನಿ ಕೃಷ್ಣಮೂರ್ತಿ ಮೇಡಮ್.
1: ಶಾಲಿನಿ, ಓಕೆ. ಶಾಲಿನಿ ಅವರೇ, ಏನ್ ಮಾಡ್ತಾ ಇದ್ದೀರಾ?
2: ನಾವು ಕೃಷಿ ಮಾಡ್ತೀವಿ ಮೇಡಮ್, ರೈತರು.
1: ಕೃಷಿ ಮಾಡ್ತಾ ಇದ್ದೀರಾ? ಈಗೆಲ್ಲ ಬೇಸಿಗೆ ಕಾಲ ಅಲ್ಲ, ಹೊಲದಲ್ಲಿ ಏನು ಇಲ್ಲ
2: ಮೇಡಮ್? ಏನಿಲ್ಲ, ಬೆಸ್ಟ್ ಕಟ್ ಹೊಡಿಸಿದಾರೆ ನಮ್ಮ ಮನೆಯವರು.
1: ಓಕೆ, ನಿಮ್ಗೆ ಯಾವ ಗೀತೆ ಬೇಕಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ?
2: ಕುಟುಂಬ ಫಿಲಂನಿಂದ.
1: ಕುಟುಂಬದಿಂದ.
0: ಓಕೆ, ಶಾಲಿನಿ ಕೃಷ್ಣಮೂರ್ತಿ ಅವರೇ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ಧನ್ಯವಾದ. ಶಾಲಿನಿ ಕೃಷ್ಣಮೂರ್ತಿ ಅವರ ಇಷ್ಟದ ಗೀತೆಯನ್ನ ಕೇಳಿ ಬರೋಣ, ಕುಟುಂಬ ಚಿತ್ರದಿಂದ. ರಾಜೇಂದ್ರ ಅವರ ಸಾಹಿತ್ಯವಿರುವ ಗೀತೆ ಇದು, ಹಾಡಿದ್ದಾರೆ ಮನು.

0: ಹಲೋ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ
1: ಹಲೋ ನಮಸ್ತೆ ಮೇಡಮ್ರೆ
0: ನಮಸ್ತೆ ಯಾರಿದು ನಿಮ್ಮ ಹೆಸರು ನಾಗರತ್ನಮ್ಮನ ನಾಗರತ್ನಮ್ಮ ತಿಂಡಿ ಆಯ್ತ್ರಾ ಯಾಕೋ ನಿಧಾನವಾಗಿ ಮಾತಾಡ್ತಾ ಇದ್ರಲ್ಲ ಹಾಗಾಗಿ ಯಾವಾಗ ಇರಬೇಕು
2: ಖುಷಿ ಆಗಿದೆ ಖುಷಿಗೆ ಅವ್ರಿಗೆ ಮಾತಾಡ್ತಾ ಇಲ್ಲ ಓಕೆ
0: ಯಾವಾಗ ಇರಬೇಕು ಈ ಕಾರ್ಯಕ್ರಮದಲ್ಲಿ
1: ಅಪೂರ್ವ ಸಂಸಾರ ಚಿತ್ರದಿಂದ
0: ಓಕೆ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಓಕೆ ನಮಸ್ತೆ
2: ಬನ್ನಿ ಇದೀಗ ನಾಗರತ್ನಮ್ಮ ಅವರ ಅಪೇಕ್ಷೆಯ ಮೇರೆಗೆ ಅಪೂರ್ವ ಸಂಸಾರ ಚಿತ್ರದ ಗೀತೆಯನ್ನೀಗ ಕೇಳಿ ಬರೋಣ

0: ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ, ಯಾರಿದು? ಪವಿತ್ರ ಅವರು. ಪವಿತ್ರ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ನಿಮ್ಗೆ ಯಾವ ಗೀತೆ ಬೇಕು?
1: ಮೌರ್ಯ ಚಿತ್ರದ.
0: ಮೌರ್ಯ ಆದಿದ್ದನ, ಯಾವ ಹಾಡದ್ರಲ್ಲಿ?
1: ಮೌರ್ಯ ಚಿತ್ರದ್ದು ಹಸಿರಾಗುವೆ ಹಸಿರಾಗುವೆ.
0: ಯಾಕೆ ಇಷ್ಟ ಈ ಹಾಡು?
1: ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಈ ಸಾಂಗ್, ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ
0: ಇದ್ದೀವಿ. ಅವ್ರಿಗೋಸ್ಕರ ಈ ಗೀತೆಯನ್ನ ಕೇಳ್ತಾ ಇದ್ದೀರಿ. ಓಕೆ ಪವಿತ್ರ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
2: ಪವಿತ್ರ ಅವರು ಹೊಸಮಾಳಿಗೆಯಿಂದ ಕರೆ ಮಾಡಿದ್ರು. ಅವರು ಪುನೀತ್ ರಾಜ್ಕುಮಾರ್ ಅಭಿನಯದ ಒಂದು ಸೂಪರ್ ಹಿಟ್ ಚಿತ್ರದ ಗೀತೆಯನ್ನ ಅಪೇಕ್ಷೆ ಪಟ್ಟಿದ್ದಾರೆ. ಕೇಳೋಣ ಆ ಗೀತೆಯನ್ನ. ಹಾಡಿದರೆ ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು. ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: हेलो हेलो नमस्ते हेलो
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಗೀತಾ ರುದ್ರಪ್ಪ ಮೇಡಮ್, ಕೀಳೆ ಕನ್ನಡ.
0: ಗೀತಾ ರುದ್ರಪ್ಪ ಅವರಾ?
1: ಚೆನ್ನಾಗಿದ್ದೀರಿ ಮೇಡಮ್?
0: ನಾವ್ ಚೆನ್ನಾಗಿದ್ದೀವಿ, ನೀ ಚೆನ್ನಾಗಿದ್ದೀರಾ? ತಿಂಡಿ ಆಯ್ತ್ರಾ?
1: ಇಲ್ಲ, ಆಗಿಲ್ಲ ಮೇಡಮ್. ಮಾಡಬೇಕು,
0: ಹಾಡ್ ಕೇಳ್ಬಿಟ್ಟು ಮಾಡೋಣ ಅಂತ. ಯಾವ ಹಾಡ್ ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ? ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ನಮಸ್ತೆ.
2: ತಮಗೂ ಸಹ ನಮಸ್ತೆ, ಧನ್ಯವಾದ. ಕೇಳಿಗರೆ ಬನ್ನಿ, ಗೀತಾ ರುದ್ರಪ್ಪ ಅವರ ಅಪೇಕ್ಷೆಯ ಮೇರೆಗೆ ಮರೆಯದ ದೀಪಾವಳಿ ಚಿತ್ರದ ಗೀತೆಯನ್ನೀಗ ಕೇಳಿ ಬರೋಣ.

0: హలో హలో నమస్తే హలో
1: ఇదే మేడం
0: ಹೇಳಿ ಮಾತಾಡಿ ಯಾರಿದು
1: ಉಮಾದೇವಿ ಮೇಡಂ
0: ಉಮಾದೇವಿ ಅವರು ಉಮಾದೇವಿ ಅವರು ಎಲ್ಲಿಂದ ಕರೆ ಮಾಡ್ತಿರೋದು
1: ನಮಸ್ತೆ ಮೇಡಮ್ ನಾವು ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಮೇಡಮ್
0: ಓಕೆ ಬಿಆರ್ ಪ್ರಾಜೆಕ್ಟ್ ಇಂದ ಕರೆ ಮಾಡ್ತಿದ್ದೀರಿ
1: ಹೌದು ಮೇಡಮ್
0: ಭದ್ರಾ ನದಿ
1: ಭದ್ರಾ ರಿವರ್ ಪ್ರಾಜೆಕ್ಟ್ ರೊಕ್ಕಾವಳ್ಳಿ ಪಕ್ಕ ಬರುತ್ತೆ ಈ ಕಡೆ ಮುಂದಕ್ಕೆ
0: ಬಹಳ ಚೆನ್ನಾಗಿದೆಯಾ ನೀರಿದೆಯಾ ಇವಾಗ
1: ನೀರ್ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ ಮೇಡಮ್ ದಾವಣಗೆರೆ ಆ ಕಡೆ ಈ ಕಡೆಗೆಲ್ಲ ನೀರ್ ಹೋಗ್ತಾ ಇರುತ್ತಲ್ಲ ನೀರೆಲ್ಲ ರೈತರು ಬೇಕಲ್ಲ ಮೇಡಮ್ ಕುಡಿಯಕ್ಕೆ ನೀರು ರೈತರಿಗೆಲ್ಲ
0: ಹೌದು ಹೌದು ಗಂಗೆಯ ಕೊಡುಗೆನೆ ಅದಲ್ಲ ಎಲ್ಲರಿಗೂ ನೀರುಣಿಸುವಂತದ್ದು
1: ಹೊಸಪೇಟೆ ಡ್ಯಾಮ್ ಆ ಕಡೆಗೆಲ್ಲ ನೀರ್ ಇಲ್ಲಿಂದಾನೆ ಸಪ್ಲೈ ಆಗುತ್ತಲ್ಲ ಮೇಡಮ್
0: ಹೌದು ಹೌದು ಖಂಡಿತ ಮಳೆ ಬಂದಾಗ ಮತ್ತೆ ಭದ್ರೆ ತುಂಬಿ ಹರಿತಾಳೆ ಅಲ್ವಾ ಬಹಳ ಸೊಗಸಾಗಿದೆ
1: ನೀವು ಸಿಬ್ಬಂದಿ ವರ್ಗದವರೆಲ್ಲ ಹೇಗಿದ್ದೀರಾ
0: ಆರಾಮಿದ್ದೀವಿ ಬಹಳ ಖುಷಿಯಾಯ್ತು
1: ತಿಂಡಿ ತಿಂದ್ರೆ ಮೇಡಮ್ ಎಲ್ಲರೂ
0: ತಿಂಡಿ ಏನ್ ಮಾಡಿದಿರಿ ನೀವ್ ಇವತ್ತು ನಿಮ್ಮನೆಗ್ ಬರೋಣ
1: ನಾವ್ ಅಯ್ಯೋ ಬನ್ನಿ ಮೇಡಮ್ ಅವಲಕ್ಕಿ ಬಂದು ಡ್ಯಾಮ್ ನೋಡ್ಕೊಂಡು ಇದ್ದು ತಿಂಡಿ ತಿನ್ಕೊಂಡು ಸ್ಪೆಷಲ್ ಏನಾದ್ರು ಮಾಡ್ಕೊಂಡು ಊಟ ಮಾಡ್ಕೊಂಡು ಡ್ಯಾಮ್ ನೋಡ್ಕೊಂಡು ಹೋಗುರಂತೆ ಬನ್ನಿ ಮೇಡಮ್
0: ಇಷ್ಟೊಂದು ಅಭಿಮಾನಕ್ಕೆ ತುಂಬಾ ನಮ್ಗೂ ಖುಷಿ ಆಯ್ತು
1: ನಾನ್ ಅವಾಗ್ಲಿ ನನ್ ಕರಿತೀನಿ ವಿಜಯ ಕಲೋ ಮೇಡಮ್ ಅವ್ರಿಗೆ ಅದೇ ಹೇಳಿದೆ ಒಂದೇನ ಬನ್ನಿ ಕುವೆಂಪು ಯೂನಿವರ್ಸಿಟಿಲಿ ಅಂತ ಅಲ್ಲ ಅವ್ರು ಓದಿದ್ದು ನೀವು ಎಲ್ಲಾರು ಒಮ್ಮೆ ಬಂದ್ರೆ ನಮ್ ಡ್ಯಾಮ್ ನೋಡ್ಕೊಂಡು ಮಳೆ ನೀರ್ ತುಂಬ ಬರ್ಬೇಕು ಗೇಟ್ ಎತ್ತ ಟೈಮಿಗೆ
0: ಓಕೆ ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ ಧನ್ಯವಾದಗಳು
1: ನಿಮ್ಗೂ ಧನ್ಯವಾದಗಳು ಮೇಡಮ್
0: ಓಕೆ ಉಮಾದೇವಿ ಅವರೇ ತಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮ್ಗೆ
1: ಧನ್ಯವಾದಗಳು ಮೇಡಮ್
0: ನಮಸ್ಕಾರ ಓಕೆ ಉಮಾದೇವಿ ಅವರು ಬಿಆರ್ ಪ್ರಾಜೆಕ್ಟ್ ಇಂದ ಕರೆ ಮಾಡಿದ್ರು ಅವರು ಕೃಷ್ಣ ಚಿತ್ರದ ಗೀತೆಯನ್ನ ಇಷ್ಟಪಟ್ಟಿದ್ದಾರೆ ಸೋನು ನಿಗಮ್ ಅವರ ಹಾಗೂ ನಂದಿತ್ ಅವರ ಧ್ವನಿಯಲ್ಲಿರುವ ಗೀತೆಯನ್ನ ಕೇಳಿ ಬರೋಣ ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ. ಇದೀಗ ಕೊನೆಯ ಕೇಳುಗರು ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ,

0: ಹಲೋ
1: ನಮಸ್ತೆ.
0: ನಮಸ್ತೆ ಮೇಡಮ್.
1: ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
0: ನಾವು ಭಾರತಿ ಅಂತ ಮೇಡಮ್, ಮಲ್ಲಪುರ ಬೆಲ್ರಾಜಿಯಿಂದ.
1: ಓಕೆ ಭಾರತಿ ಅವರೇ, ಇದೀಗ ಜನರಂಜನೆ ಕಾರ್ಯಕ್ರಮದ ಕೊನೆಯ ಕೇಳುಗರು ನೀವು, ಹೇಳಿ ಯಾವ ಗೀತೆ ಬೇಕು ತಮ್ಗೆ?
0: ಪ್ರೇಮ ಸ್ಯಾರಿ ಫಿಲಂ ನಾಗಿದ್ದ ಏನೋ ಏನೋ ಕಾಣಿಸ್ತಾಳೆ ರನ್ನ.
1: ಆಹಾ, ತುಂಬಾ ಮಧುರವಾದ ಗೀತೆ. ಯಾಕೆ ಈ ಗೀತೆ ಇಷ್ಟ ನಿಮ್ಗೆ?
0: ಚೆನ್ನಾಗಿತ್ತು ಮೇಡಮ್ ಅವರೇ ಕೇಳಕ್ಕೆ.
1: ಹಾಡೇನಾದ್ರು ಹೇಳ್ತೀರಾ?
0: ಇಲ್ಲ ಮೇಡಮ್.
1: ಓಕೆ ಆಯ್ತು, ನಿಮ್ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಮಲ್ಲಾಪುರದಿಂದ ಭಾರತಿಯವರು ಕರೆ ಮಾಡಿ ಪ್ರೇಮಾಚಾರಿ ಚಿತ್ರದ ಗೀತೆಯನ್ನ ಅಪೇಕ್ಷೆ ಪಟ್ಟಿದ್ದಾರೆ. ಬನ್ನಿ ಇದೀಗ ಕೇಳಿ ಬರೋಣ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ ಪ್ರೇಮಾಚಾರಿ ಚಿತ್ರದ ಗೀತೆ. ಗೀತೆಗೆ ರಾಗ ಸಂಯೋಜನೆ ಹಾಗೂ ಸಾಹಿತ್ಯ ಹಂಸಲೇಖ ಅವರದ್ದು.

ಸ್ನೇಹಿತರೆ, ಇದುವರೆಗೂ ಜನರಂಜನಿ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡನ್ನು ಕೇಳಿ ನಮ್ಮೊಂದಿಗೆ ಮಾತನಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕೇಳುಗರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಗ್ರಾಮೀಣ ಜನರಂಜನಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ಡಾಕ್ಟರ್ ಸೌಮ್ಯ ಮಂಜುನಾಥ್ ಹಾಗೂ ಗೀತಾ ಟಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ತ್ಯಾಗರಾಜ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಚಿತ್ರದುರ್ಗ. ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ನೀವು ಕೇಳ್ತಾ ಇದ್ದೀರಾ 102.6 FM. ಇನ್ನು ಮುಂದೆ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳ ಜೊತೆ ನಾನಿರ್ತೇನೆ ನಿಮ್ಮ ಬಾನುಲಿ ಗೆಳತಿ ಟಿ ಗೀತಾ. ಇದೀಗ ಜನಪದ ಗೀತೆಗಳನ್ನ ಕೇಳೋಣ. ಮೊದಲು ಈಗ ಒಂದು ಪ್ರಕಟಣೆಯನ್ನ ಕೇಳಿ ಬರೋಣ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್. ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಇದೀಗ ಕೇಳಿ ಅಪ್ಪಗೆರೆ ತಿಮ್ಮರಾಜು ಅವರ ಧ್ವನಿಯಲ್ಲಿ ಈ ಒಂದು ಜನಪದ ಗೀತೆಯನ್ನ

ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಖು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ

ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.

0: ಕೇಳುಗರಿ ಗಮನಿಸಿ, ಇಂದು 8/5/2026 ಅಂದರೆ ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಷಯ ಪಾರ್ಶ್ವವಾಯುವಿಗೆ ಕಾರಣಗಳು ಹಾಗೂ ಚಿಕಿತ್ಸೆ. ಭಾಗವಹಿಸ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ಅವರನ್ನು ಸಂದರ್ಶಿಸುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠ

0: ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ 102.6 FM. ಈಗ ಸಮಯ 11:29:12.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 11:30. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯ. ಕೇಳುಗರೆ, ನಾನು ಇಂದಿನ ಸಾಧಕರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಯಾರದು ಹಿಂದಿನ ಸಾಧಕರು ಅಂತ ಹೇಳಿದರೆ, ಕೇಳುಗರೆ, ನಾವು ಹಿಂದೆ ಒಂದು ಕಾಲವಿತ್ತು. ಅಂದರೆ ಆಗಿನ ಕಾಲದಲ್ಲಿ ಮಹಿಳೆಯಾದವಳು 4 ಗೋಡೆಯ ಒಳಗೆ ಮಾತ್ರ ಇರಬೇಕು ಅನ್ನುವಂತಹ ಕಾಲ. ಆದರೆ ಈಗಿನ ಈ ಆಧುನಿಕ ಯುಗದಲ್ಲಿ ಮಹಿಳೆಯಾದವಳು ಅಡುಗೆ ಮನೆಗೆ ಅಷ್ಟೇ ಸೀಮಿತ ಅಲ್ಲ, ಅವಳಿಗೂ ಕೂಡ ಸಮಾಜದಲ್ಲಿ ಪುರುಷರಷ್ಟೇ ಸಮಾನವಾದಂತಹ ಸ್ಥಾನವಿದೆ ಅನ್ನೋದನ್ನು ಸಮಾಜಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ಮಹಿಳೆ ಸಾಧಿಸಿ ತೋರಿಸಿರುವಂತಹದ್ದು ಒಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಧಕರ ಪರಿಚಯದಲ್ಲಿ ಅಂತಹ ಸಾಧಕಿಯಾದಂತಹ ಆ ವೀರ ಮಹಿಳೆ ಯಾರು ಅಂತ ಹೇಳೋದಾದರೆ ಡಾಕ್ಟರ್ ಸೀಮಾ ರಾವ್ ಅವರು. ಡಾಕ್ಟರ್ ಸೀಮಾ ರಾವ್ ಅವರು ಭಾರತದ ಮೊದಲ ಮತ್ತು ಏಕೈಕ ಮಹಿಳಾ ಕಮಾಂಡೋ ತರಬೇತಿದಾರರಾಗಿದ್ದು ಭಾರತದ ವಂಡರ್ ವುಮೆನ್ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸ್ನೇಹಿತರೆ, ನಾನು ಈ ಸೀಮಾ ರಾವ್ ಅವರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ಈಗೊಂದು ಚಿತ್ರದ ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ಯುವರತ್ನ ಚಿತ್ರದ ಈ ಗೀತೆ

0: ಕೇಳುಗರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತು ವಿಶೇಷ ಕಾರ್ಯಕ್ರಮವಿರುತ್ತದೆ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಎಚ್ ಇ ಗಣೇಶ್ ಬಾಬು ಅವರು. ತಪ್ಪದೆ ಕೇಳಿ ಇಂದು ಸಂಜೆ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಕೇಳುಗರೆ, ನಾನು ಸೀಮಾರಾವ್ ಅವ್ರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದೆ. ಸೀಮಾರಾವ್ ಅವರು ಭಾರತದ ಅದ್ಭುತ ಮಹಿಳೆ ಅಂತಾನೆ ಜನಪ್ರಿಯ ಆಗಿದ್ದಾರೆ. ಅವರು ಭಾರತೀಯ ಸ್ವತಂತ್ರ ಹೋರಾಟಗಾರರಂತಹ ಪ್ರೊಫೆಸರ್ ರಾಮಕಾಂತ್ ಸಿನಾರಿ ಅವರ ಪುತ್ರಿಯಾಗಿ 1966 ಮುಂಬೈನಲ್ಲಿ ಜನಿಸಿದಂತಹ ಸೀಮಾರಾವ್ ಚಿಕ್ಕಂದಿನಿಂದಲೇ ದೇಶಭಕ್ತಿಯ ಕಥೆಗಳನ್ನ ಕೇಳಿ ಬೆಳೆದವರು. ಇವರು ಡಾಕ್ಟರ್ ಓದಿದ್ರು, ಅಂದ್ರೆ ವೈದ್ಯಕೀಯವನ್ನ ಓದಿದ್ರು. ಶಾರೀರಿಕ ಶಕ್ತಿ

ಮತ್ತು ಸಾಹಸದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಕೂಡ ಹೊಂದಿದ್ರು. ಇದಲ್ಲದೆ ಸೌಂದರ್ಯ ಸ್ಪರ್ಧೆಯ ಫೈನಲಿಸ್ಟ್ ಕೂಡ ಆಗಿದ್ರು. ಟೈಕ್ವಾಂಡೋದಲ್ಲಿ ಬ್ಲ್ಯಾಕ್ ಬೆಲ್ಟ್ ಮತ್ತು ಬ್ರೋಸ್ಲಿ ಅವರ ಜೀತ್ ಕುನೇಡೋ ಕಲೆಗೆ ಪ್ರಾಮಾಣೀಕರಿಸಲ್ಪಟ್ಟಂತಹ ಭಾರತದ ಕೆಲವೇ ಕೆಲವು ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಇವರು 1994 ಅವರು ಮತ್ತು ಅವರ ಪತಿ ಮೇಜರ್ ದೀಪಕ್ ರಾವ್ ಅವರೊಂದಿಗೆ ಸೇರಿ ಭಾರತೀಯ ವಿಶೇಷ ಪಡೆಗಳಿಗೆ ಅಂದರೆ NSG ಮತ್ತು ಪೊಲೀಸ್ ಪಡೆಗಳಿಗೆ ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಹತ್ತಿರದ ಯುದ್ಧದ ತರಬೇತಿಯನ್ನು ಕಳೆದ 20 ಅವರು ಸಾವಿರಾರು ಸೈನಿಕರಿಗೆ ಉಚಿತವಾಗಿ ತರಬೇತಿಯನ್ನು ನೀಡುವುದರ ಮೂಲಕ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಸೀಮಾರಾವ್ ಅವರು ವಿಶೇಷವಾಗಿ ಶಸ್ತ್ರಾಸ್ತ್ರ ತರಬೇತಿ, ಆತ್ಮರಕ್ಷಣೆಯ ತಂತ್ರ ತರಬೇತಿ ಮತ್ತು ನಗರ ಯುದ್ಧದ ತಂತ್ರಗಳ ತರಬೇತಿಯಲ್ಲಿ ವಿಶೇಷವಾದ ಪರಿಣಿತಿಯನ್ನು ಹೊಂದಿದ್ರು. ಇದಲ್ಲದೆ ಇವರು ಭಾರತೀಯ ಸೇನೆ ಮತ್ತು ನೌಕಾಪಡೆ ಮತ್ತು ವಾಯುಪಡೆಯ ಸೈನಿಕರಿಗೆ ಕಠಿಣ ಕಮಾಂಡೋ ತರಬೇತಿಯನ್ನು ಕೂಡ ಇವರು ನೀಡಿದ್ದಾರೆ. ಇದೀಗ ಕೇಳೋಣ ರಣರಂಗ ಚಿತ್ರದ ಈ ಗೀತೆಯನ್ನು, ನಂತರ ಮಾಹಿತಿಯನ್ನು ಮುಂದುವರಿಸ್ತೇನೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕೇಳುಕರಿ, ನಾನು ಸೀಮಾರಾವ್ ಅವರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ಸೀಮಾರಾವ್ ಅವರು ಭಾರತೀಯ ವಾಯುಪಡೆಯ ಕೋರ್ಸ್ನಲ್ಲಿ ಸ್ಕೈ ಡೈವಿಂಗ್ ಮೂಲಕ ತನ್ನ ಪ್ಯಾರಾವಿಂಗ್ಸ್ ಗಳಿಸಿ ಅವರು ಯುದ್ಧ ಶೂಟಿಂಗ್ ಬೋಧಕರಾಗಿ ಆರ್ಮಿ ಮತ್ತು ಪರ್ವತಾರೋಹಣ ಸಂಸ್ಥೆಯಾದಂತಹ ಎಚ್ಎಂಐನ ಪದಕ ವಿಜೇತರಾಗಿ ಮತ್ತು ಮಿಲಿಟರಿ ಸಮರ ಕಲೆಗಳಲ್ಲಿ 8ನೇ ಪದವಿಯಾದಂತಹ ಬ್ಲ್ಯಾಕ್ ಬೆಲ್ಟ್ ತರಬೇತಿಯನ್ನು ಕೂಡ ಪಡೆದಿದ್ದರು. ಇವರು ಯುದ್ಧ ಶೂಟಿಂಗ್ ವಿಧಾನಗಳನ್ನು ಸಂಶೋಧಿಸಿ ದಿ ರಾವ್ ಸಿಸ್ಟಮ್ ಆಫ್ ರಿಪ್ಲೆಕ್ಸ್ ಫೈರ್ ಎಂಬಂತಹ ಒಂದು ಹೊಸ ಶೂಟಿಂಗ್ ವಿಧಾನವನ್ನು ಕಂಡುಹಿಡಿದ ರಾವ್ ಯುದ್ಧ ಶೂಟಿಂಗ್ ಅನ್ನು ಆಧುನೀಕರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದು ನಿಕಟ ಭಾಗಗಳಲ್ಲಿ ಶೂಟಿಂಗ್ ಮಾಡುವ ಒಂದು ನವೀನ ವಿಧಾನವಾಗಿದೆ ಅಂತಲೇ ಹೇಳಬಹುದು. ಇವರು ಇಂಡಿಯನ್ ಪ್ಯಾರಾ ಸ್ಪೆಷಲ್ ಫೋರ್ಸ್ ಕಮಾಂಡೋ ವಿಂಗ್ಸ್ ಮತ್ತು ಕಾರ್ಫ್ ಬ್ಯಾಟಲ್ ಸ್ಕೂಲ್ಸ್ ಅಕಾಡೆಮಿಗಳು ಮತ್ತು ರೆಕ್ಟ್ ಕೇಂದ್ರಗಳ ನೇವಿ ಮಾರ್ಕೋಸ್ ಮರೈನ್ ಮತ್ತು ಕಮಾಂಡೋಗಳು ಮತ್ತು ITBP ಅರೆ ಸೈನಿಕ ಪೊಲೀಸ್ ಘಟಕಗಳು ಸೇರಿದಂತೆ ಪ್ರತಿ ಗಣ್ಯ ಭಾರತೀಯ ಪಡೆಗಳಿಗೆ ಅವರು ತರಬೇತಿಯನ್ನು ನೀಡಿದ್ದಾರೆ. ಅವರು ನ್ಯಾಷನಲ್ ಪೊಲೀಸ್ ಅಕಾಡೆಮಿ, ಆರ್ಮಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇತ್ಯಾದಿಗಳಿಗೆ ಅತಿಥಿ ಉಪನ್ಯಾಸಕರು ಕೂಡ ಆಗಿದ್ದರು. CQB ತರಬೇತಿಯನ್ನು ಪೂರ್ಣ ಸಮಯದ ವೃತ್ತಿಯಾಗಿ ತೆಗೆದುಕೊಂಡಂತಹ ನಂತರ ಅವರು ದೇಶ ಸೇವೆಗಾಗಿ ಅವರು ತಮ್ಮ ಸ್ವಂತ ಮಗುವನ್ನು ಕೂಡ ಹೊಂದದೆ ಬೇರೆ ಮಗುವೊಂದನ್ನು ದತ್ತು ಪಡೆದು ಅದಲ್ಲದೆ ತಂದೆಯ ಅಂತ್ಯಕ್ರಿಯೆಗೂ ಕೂಡ ಹೋಗದೆ ಕರ್ತವ್ಯವೇ ದೇವರು ಎಂಬಂತಹ ಆದರ್ಶದಿಂದ ದೇಶದ ಸೇವೆಗೆ ಬದ್ಧರಾಗಿದ್ದಂತಹ ಮಹಾನ್ ದೇಶಪ್ರೇಮಿ ಅಂತಾನೆ ಹೇಳಬಹುದು. ಇಂತಹ ಮಹಾನ್ ದೇಶಪ್ರೇಮಿಯ ಮಾಹಿತಿಯನ್ನು ಮುಂದುವರಿಸ್ತೇನೆ. ಜೇಮ್ಸ್ ಚಿತ್ರದ ಗೀತೆಯನ್ನು ಕೇಳಿಬರೋಣ. ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ ಚೇತನ್ ಕುಮಾರ್, ಸಂಗೀತ ಚರಣ್ ರಾಜ್ ಅವರದು. ಈ ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಮತ್ತು ಚರಣ್ ರಾಜ್.

ದೇಶಭಕ್ತಿ ಗೀತೆಯನ್ನು ಒಂಥರ ದೇಶಭಕ್ತಿ ಗೀತೆ ಅಂತಲೇ ಹೇಳ್ಬೋದು. ಇವರು ದೇಶ ಅತ್ಯಂತ ದೇಶ ಪ್ರೇಮವನ್ನು ಹೊಂದಿದ್ದಂತಹ ಸೀಮಾರಾವ್ ಅವರು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಅವರ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನೋಡೋದಾದರೆ, ನಾರಿ ಶಕ್ತಿ ಪುರಸ್ಕಾರವನ್ನು 2019 ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ನೀಡಲಾಗುವಂತಹ, ಮಹಿಳೆಯರಿಗೆ ಇದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದಾಗಿದೆ. ಇಂತಹ ಪ್ರಶಸ್ತಿಯನ್ನು ಇವರು 2019 ನಾರಿ ಶಕ್ತಿ ಪುರಸ್ಕಾರವನ್ನು ಪಡೆದಿದ್ದಾರೆ. ಇದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರೆತಂತಹ ವಿಶ್ವಶಾಂತಿ ಗೌರವವನ್ನು ಕೂಡ ಇವರಿಗೆ ಸಿಕ್ಕಿರುವಂಥದ್ದು ನಮ್ಮ ಹೆಮ್ಮೆಯ ವಿಚಾರವೇ ಸರಿ. ಅಮೆರಿಕನ್ ಅಧ್ಯಕ್ಷರ ಸ್ವಯಂ ಸೇವಕ ಸೇವಾ ಪ್ರಶಸ್ತಿ 2019 ಪೋಪ್ಸ್ ಇಂಡಿಯಾ ಊ ಪವರ್ ಟ್ರೈಲ್ ಬ್ಲೇಜರ್ ಪುರಸ್ಕಾರವನ್ನು ಕೂಡ ಇವರು ಪಡೆದಿದ್ದಾರೆ. ಇದು ಭಾರತದ ಪ್ರಭಾವಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಇವರು 6ನೇ ಸ್ಥಾನವನ್ನು ಪಡೆದಂತಹ ಭಾರತೀಯ ಹೆಮ್ಮೆಯ ಮಹಿಳೆ ಅಂತಲೇ ಹೇಳ್ಬೋದು. ಇದಲ್ಲದೆ ಇದರ ಜೊತೆಗೆ ಸರ್ಕಾರದಿಂದ 100ಕ್ಕೂ ಹೆಚ್ಚು ಪ್ರಶಂಸಾ ಪತ್ರಗಳನ್ನು ಕೂಡ ಇವರಿಗೆ ದೊರೆತಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಸೀಮಾರಾವ್ ಅವರಿಗೆ ದೇಶ ಸೇವೆ, ಮಹಿಳಾ ಸಬಲೀಕರಣ ಮತ್ತು ಸೈನಿಕ ತರಬೇತಿಯಲ್ಲಿ ನೀಡಿದಂತಹ ಕೊಡುಗೆಗಾಗಿ ಅನೇಕ ಪ್ರಶಸ್ತಿ ಮತ್ತು ಗೌರವಗಳನ್ನು ಇವರು ಪಡೆದಿದ್ದಾರೆ. ಇದೀಗ ಕೇಳೋಣ ಕಾವ್ಯ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಈ ಮಾಹಿತಿಯನ್ನ ಕೇಳ್ತಾ ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸಿದ್ದಾರೆ. ಮಾಹಿತಿಯ ಕುರಿತು ನೋಡೋಣ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಹಾಗೂ

ಮನೆಯವರು. ಆತ್ಮೀಯ ನಿರೂಪಕರಿಗೆ ನಮಸ್ಕಾರ ಮೇಡಮ್ ಅಂತ ಹೇಳಿದರೆ ತಮಗೂ ಕೂಡ ನಮಸ್ಕಾರ. ಪ್ರಸಾರವಾಗುತ್ತಿರುವ ಜನಪದ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾಗಿ ಮೂಡಿ ಬಂದವು. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯದಲ್ಲಿ ಡಾಕ್ಟರ್ ಸೀಮಾರಾವ್ ಅವರ ಕುರಿತಾದ ಆಸಕ್ತಿಕರ ವಿಷಯಗಳ ಜೊತೆ ಕಾರ್ಯಕ್ರಮಕ್ಕೆ ಪೂರಕವಾದ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದರೆ ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಸಂದೇಶ ಬಂದಿದೆ. ಉಮಾದೇವಿಯವರು PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಾನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಮಾಹಿತಿ ಕಣಜದ ಸಾಧಕರ ಪರಿಚಯ ತುಂಬ ವಿಸ್ತಾರವಾಗಿ ತಿಳಿಸಿಕೊಟ್ಟು ಹಾಡುಗಳು ಚೆನ್ನಾಗಿ ಮೂಡಿಬಂತು. ಧನ್ಯವಾದಗಳು ಅಂತ ಹೇಳಿದರೆ ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಸಂದೇಶ ಇದೆ. NG ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ 8 ಕ್ರಾಸ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳಿದರೆ ತಮಗೂ ಕೂಡ ನಮಸ್ತೆ. ಇಂದಿನ ಜನಪದ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ತುಂಬ ಚೆನ್ನಾಗಿದ್ದವು. ಹಾಗೆ ಮಾಹಿತಿ ಕಣಜದಲ್ಲಿ ತಿಳಿಸಿದ ಮಹಾನ್ ದೇಶಪ್ರೇಮಿ ಸೀಮಾರಾವ್ ಅವರ ಸಾಧನೆಯ ರೋಚಕ ಮಾಹಿತಿಯನ್ನು ತಮ್ಮ ನಿರೂಪಣೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ತಿಳಿಸಿಕೊಡುತ್ತಿದ್ದೀರಿ. ಮಾಹಿತಿಗೆ ಪೂರಕವಾದ ಹಾಡುಗಳು ಚೆನ್ನಾಗಿವೆ. ಉತ್ತಮ ಮಾಹಿತಿಗೆ ಮತ್ತು ಸಂಗ್ರಹಣೆಗೆ ತುಂಬ ಧನ್ಯವಾದಗಳು ಅಂತ ಹೇಳಿದರೆ ತಮ್ಮ ಸಂದೇಶ ಮತ್ತು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಗೀತಾ ಮೇಡಮ್ ಶುಕ್ರವಾರದ ವಂದನೆಗಳು. ಇಂದಿನ ಜಾನಪದ ಗ್ರಾಮೀಣ ಸೊಗಡಿನ ಸಾಹಿತ್ಯ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಮತ್ತು ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯದಲ್ಲಿ ಸೀಮಾರಾವ್ ಮಾಹಿತಿ ಚೆನ್ನಾಗಿದೆ ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳಿದರೆ ಧನ್ಯವಾದಗಳು ತಮಗೂ ಕೂಡ. ಇನ್ನು ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳಿದರೆ ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ HLK ರೋಡ್ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ನಾರಿ ಶಕ್ತಿ ಪಡೆದಿರುವ ಸೀಮಾರಾವ್ ಅವರ ಬಗ್ಗೆ ಹಾಗೂ ಅವರ ಹಲವಾರು ಕೊಡುಗೆಗಳನ್ನು ನಾಡಿಗೆ ಕೊಟ್ಟಿರುವ ಹಾಗೂ ಪ್ರಶಸ್ತಿ ಪಡೆದಿರುವ ಇಂಥವರ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾ ಹಾಗೂ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದರೆ ತಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಮತ್ತೊಂದು ಸಂದೇಶ ಇದೆ. ನಮಸ್ಕಾರ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯ ಅಂತ ಹೇಳಿದ್ದೀರಾ. ಇದು ಪುಸ್ತಕ ಪರಿಚಯ ಅಲ್ಲ, ಇದು ಸಾಧಕರ ಪರಿಚಯ. ಇವತ್ತಿನ ಒಂದು ಕಾರ್ಯಕ್ರಮ ಸೀಮಾ ಅವರ ಬಗ್ಗೆ ಉತ್ತಮವಾದ ಮನಮುಟ್ಟುವ ಮಾಹಿತಿ ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿಬಿಟ್ಟು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದೀರಾ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಹೀಗೆ ನಮ್ಮ ಮಾಹಿತಿಯ ಕುರಿತು ಸಂದೇಶವನ್ನು ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.

ಮತ್ತೊಂದು ಸಂದೇಶ ಬಂದಿದೆ. ಜೆ ಪ್ರಸನ್ನ ಕುಮಾರ್ ಗೊರಲುಡುಕಿನಿಂದ ಕಳಿಸಿದ್ದಾರೆ, ಹಿರಿಯೂರು ತಾಲೂಕಿನಿಂದ. ನೀವು ಜಾನಪದ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು, ಸೀಮಾರಾವ್ ಅವರ ಮಾಹಿತಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳು ಅಂತ ಹೇಳಿದರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು.

ಮುಂಚೂಣಿಯಲ್ಲಿ ನಿಲ್ಲಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ ಅಲ್ವೇ. ಹೀಗಾಗಿ ಸೀಮಾರಾವ್ ಅವರ ಜೀವನವು ಯುವ ಜನತೆಗೆ ಪ್ರೇರಣೆಯಾಗಿದೆ ಮತ್ತು ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಎಂಬುದನ್ನ ತೋರಿಸಿದ್ದಾರೆ. ಕೇಳುಗರೆ, ಪ್ರತಿಯೊಬ್ಬ ಭಾರತೀಯರು ಅವರಂತಹ ಮಹಾನ್ ವ್ಯಕ್ತಿಗಳಿಂದ ಪ್ರೇರಣೆ ಪಡೆದು ನಮ್ಮ ದೇಶದ ಅಭಿವೃದ್ಧಿಗೆ ಕೈಜೋಡಿಸೋಣ ಅಲ್ವೇ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಹಿಳೆಯರಿಗಾಗಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಐಸಿಆರ್ಸಿ ಸಂಸ್ಥಾಪಕ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ ಅಟ್ 90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಚಿರಪರಿಚಿತ. ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಕೇಳುವ ಹುಚ್ಚು. ಈಗ

0: ಗೌರವರಿಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸ್ತುತ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಗ್ದಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟ್ರೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿ ನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬಾ ಖುಷಿ ಮತ್ತೆ ಹೆಮ್ಮೆ. ಅವ್ರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದ್ರೆ ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನು ಕೇಳಬೇಕು, ಜೀವನದ ಒಂದು ಆಶಯವನ್ನ ತಿಳ್ಕೊಳ್ಬೇಕು ಅಂದ್ರೆ ಪುಟ್ಟತಾಯಕ್ಕ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡ್ಬಿಟ್ರೆ ನಮ್ಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟತಾಯಕ್ಕ ಅವ್ರೆ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಆರಾಮಿದ್ದೀರಾ?
2: ಆರಾಮಿದ್ದೆ.
1: ಎಷ್ಟು ವಯಸ್ಸು ತಮ್ಗೀಗ?
2: ನಮ್ಗೀಗ 82 84
1: 84 82
2: 84

0: 24 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವ್ದು?
1: ತವ್ರ ಮನೆ ಹಡ್ಗೂರ್ ಹತ್ರ ಸಂಪಿಗೆ ಮರದ ಕೊಪ್ಪಲು ಅಂತ.
0: ಸಂಪಿಗೆ ಮರದ ಕೊಪ್ಪಲು, ಯಾಕೆ ಆ ಹೆಸರು ಬಂತು?
1: ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳು ಇದ್ವು ಅಂತೆ, ಅದಕ್ಕೆ ಸಂಪಿಗೆ ಒಟ್ಟಿಗೆ ಹಡ್ಗೂರಿಗೆ ಸೇರಿದ್ದೆ ಅದು. ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು
0: ಅಂತ,
1: ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು.
0: ದೊಡ್ಡೂರ
1: ಚಿಕ್ಕೂರು?
0: ಚಿಕ್ಕೂರು.
1: ಒಂದ್ 25-30 ಮನೆ ಇದೆ.
0: ಶಾಲೆಗೆ ಹೋಗಿದ್ರ ಇತ್ತ ಅವಾಗ? ಶಾಲೆ
1: ಹುಡುಗರಿಗೆ ಹೋಗೋದು.
0: ನೀವು ಹೋಗಿದ್ದೀರಾ?
1: ನಾವು ಹುಡುಗರಿಗೆ ಹೋಗಿದ್ದು.
0: ಎಷ್ಟು ಓದಿದ್ದೀರಾ ಅಜ್ಜಿ?
1: ನಾವು 6-7 ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋದ್ರು, ನಾವು ಬಿಟ್ಟು
0: ಆಮೇಲೆ ಏನು?
1: ಆಮೇಲೆ ಮನೇಲಿ ದನ ಕರ
0: ಮನೆ ಕೆಲ್ಸ,
1: ಅಪ್ಪಾಜಿಯರಿದ್ರು ಮನೆ ಕೆಲ್ಸ, ಹಾಲು ಕರಿಯೋದು, ಬೆಣ್ಣೆ ತೆಗಿಯೋದು, 10-12 ಎಮ್ಮೆ, 10-12 ದನ, ಕೊಟ್ಟಿಗೆ ತುಂಬಾ, ಅದನ್ನೆಲ್ಲ
0: ಮಗಳ ನೀವು
1: ಅದನ್ನೆಲ್ಲ ನೋಡೋದು.
0: ಹಿರಿ ಮಗಳು ನೀವು?
1: ಇಲ್ಲ, ನಮ್ಗಿಂತ ಹಿರಿಯರಿದ್ರು.
0: ಎಷ್ಟು ಜನ ಮಕ್ಕಳು?
1: ನಾವು ಹೆಣ್ಮಕ್ಳು 5, ಗಂಡ್ ಮಕ್ಳು 2,
0: ಒಟ್ಟು 7 ಜನ. ಆಮೇಲೆ ಎಷ್ಟು ವರ್ಷ ಮನೇಲಿ ಕೆಲಸ ಮಾಡ್ತಿದ್ರಿ?
1: 4-5 ವರ್ಷ ವೃತ್ತಿಮತಿ ಅದು. ಆಮೇಲೆ 15-16 ಮದುವೆ ಮಾಡಿ
0: ಮಾಡಿಬಿಟ್ರು. ಯಾವ ಊರಿಗೆ?
1: ಅದೇ ಸಣ್ಣನಹಳ್ಳಿಗೆ, ಜಿ ಸಣ್ಣನಹಳ್ಳಿಗೆ.
0: ಏನ್ ಮಾಡ್ತಿದ್ರು ಮನೆಯವರು?
1: ಈ ಮನೆಯವರು ಆರಂಭ, ನಮ್ಮ ಯಜಮಾನರು ದನ ಕರ ಎಲ್ಲ ಇದ್ದು
0: ಆರಂಭ,
1: ಆಡು ಎಲ್ಲ ಇದ್ದು
0: ದೊಡ್ಡ ಮನೆ, ಕೃಷಿ ಕೆಲಸ,
1: ದನ ಕಾಯ್ಕೊಂಬರೋದು,
0: ಅಲ್ಲಿಂದ ಇಲ್ಲಿಗೆ ಬಂದು
1: ಗುಡ್ಡದಿಂದ ಸೌದಿ ಹೊತ್ಕೊಂಬರೋದು.
0: ಗುಡ್ಡ ಆಯ್ತಾ ನಿಮ್ಮ ಊರ ಹತ್ರ?
1: ಗುಡ್ಡ, ಸಖತ್ ಗುಡ್ಡ,
0: ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟು ಮಕ್ಕಳು?
1: ನಮ್ಗೆ 2 ಗಂಡ ಮಕ್ಕಳು, 3 ಹೆಣ್ಣು ಮಕ್ಕಳು, ಒಬ್ಳು 7 ಮಗಳು ಇಲ್ಲ, ಹಿರಿ ಮಗಳು, 3 ಮಗಳು, ಗಂಡ ಮಕ್ಕಳು ಇಬ್ರು ಇದಾರೆ ಈಗ.
0: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ಟಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
1: ನಾವು ಮದುವಾದ್ಮೇಲೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದ್ ಹೊಲದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಹಿಂಗ್ ಅವ್ರು ನಮ್ಮ ಹೊಲಕ್ ಬರೋದು, ನಾವು ಅವ್ರ ಹೊಲಕ್ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು,
0: ಪದಗಳು
1: ಹಿಂಗ ಆಡ್ಕೊಂಡು ಕಲ್ತ್ಕೊಂಡು ನಾವು. ಮೊದ್ಲು ಹುಡುಗಿಲೇನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು.
0: ಈಗ ಕೆಲ್ಸಕ್ಕೆ ಕೆಲ್ಸನೂ ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಟುವಟಿಕೆ ಆಗ್ತಿತ್ತು.
1: 5-6 ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಅವಾಗ ಒಬ್ರಿಗೊಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
0: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಕಳಿದ್ರು ಮನೆಯಲ್ಲಿ?
1: ಮನೆಯಲ್ಲಿ
0: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
1: ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ಮ ಯಜಮಾನರ ತಾಯಿ, ನಮ್ಮ ಭಾವ, ಭಾವನ ಹೆಂಡತಿ, ಅವರು 2 ಮಕ್ಕಳು, ನಮ್ಮ ಮದುವೆ ಬಂದಾಗ ನಮ್ಮ ಯಜಮಾನರು, ಹಿಂಗೆ 7-8 ಜನ ಇದ್ದು.
0: ಒಟ್ ಮೂಲ ಕೃಷಿ ನಿಮ್ದು?
1: ಕೃಷಿ ಕೆಲಸ ಎಲ್ಲ ಆರಂಭ.
0: ಏನೇನ್ ಬೆಳಿತಿದ್ರಿ ಅಜ್ಜಿ?
1: ನಾವು ರಾಗಿ, ಉಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು, ತೊಗರಿ, ಅವ್ರಿ
0: ಹತ್ತಿನೂ ಬೆಳಿತಿದ್ರ ಇಲ್ಲಿ?
1: ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
0: ಬೆಳಿತಿದ್ರಿ?
1: ಬೆಳಿತಿದ್ರೆ
0: ಈಗ ಅಷ್ಟೊಂದು ಬೆಳೆಯೋದಿಲ್ಲ.
1: ಈಗ ಅಷ್ಟೊಂದು ಬೆಳೆಯಲ್ಲ.
0: ಯಾಕೆ?
1: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು, ಸುಲಭದ್ ನೋಡ್ಕೊಂಡು ಮಾಡಕ್ ಮಾಡಿರು. ದುಡ್ಡು
0: ಏನ್ ಬರ್ತದೆ ಅದನ್ನ,
1: ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು. ಮೆಣಸಿನ್ಕಾಯಿ ಎಲ್ಲ ಬಿಟ್ಟಾಕಿರು.
0: ಈಗ ನಿಮ್ಗೆ ಏನ್ ಅನಿಸ್ತದೆ, ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡಿದವ್ರು, ಸಗಣಿ ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು. ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ. ಏನ್ ಅನಿಸ್ತದೆ?
1: ಅಯ್ಯೋ, ಏನ್ ಅನಿಸ್ತಿದೆ ಮೇಡಮ್, ಕಾಯಿಲೆಗಳು, ಬಿಪಿ, ಶುಗರು, ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು.
0: ಈಗ ತೋಟದ ಹತ್ರನೇ
1: ತಿಂಡಿ ಊಟವೇ ಕಷ್ಟ.
0: ಕಷ್ಟ ಅಂದ್ರೆ?
1: ಹಿಂದಿಕ್ಕಿನ ಊಟ ತಿಂಡಿ ಯಾವ ರೋಗೂ ಇರ್ಲಿಲ್ಲ.
0: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
1: ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ,
0: ಅಕ್ಕಿ,
1: ಮೊಸರು, ಹಾಲು, ಮನೆಯಲ್ಲಿ ಕರವು ಬೇಕಾದಷ್ಟು, ಲೀಟರ್ ಗಟ್ಟಲೆ, 4-5 5 ಹಾಲು ಕರಿಯವು
0: ಮನೆ ಮಾಡ್ತಿರ್ಲಿಲ್ಲ.
1: ಎಮ್ಮೆ, ಹಸು, ಬೆಣ್ಣೆ ತೆಗೆದು ಬೆಣ್ಣೆ ಮಾರೋ. ಅವಾಗೇನ್ ಬೆಣ್ಣೆ ಏನ್ ಮಾಡಮ್ ಮೇಡಮ್, ಬರೀ 10 5 300 ಗ್ರಾಮ್ಗೆ. ಇವಾಗ 200-300
0: ಸೇರ್ಲೆಕ್ಕ. ಏನ್ ಮಾಡ್ತೀರಾ? ಹಂಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿ ನೋಡಿದಕ್ಕೂ ನಿಮ್ಮ ಅಜ್ಜಿ ನಿಮ್ಮನ್ನು ನೋಡೋದಕ್ಕೂ ವ್ಯತ್ಯಾಸ ಇತ್ತು.

0: ತಿಂಡಿಲಿ ಯಾವ ಕಾಯಿಲೆನೂ ಇರಲಿಲ್ಲ. ಇವಾಗೆಲ್ಲ ಬಿ ಪಿ, ಶುಗರು ಇವೆಲ್ಲ ಈಗಿನ ತಿಂಡಿಲಿ.
1: ಶಕ್ತಿನೇ ಇಲ್ಲ ಅಲ್ವಾ?
0: ಶಕ್ತಿನೇ ಇಲ್ಲ ಮೇಡಮ್. ಬಾರಿಯ ಜನಗಳು ಶಕ್ತಿ
1: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ
0: ಆಗಿದೆ ಮೇಡಮ್.
1: ಈಗ ನೀವು ಈಗ ಹೆಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳಾಡ್ತೀರಾ, ಬುದ್ಧಿ ಹೇಳ್ತೀರಾ?
0: ಏನ್ ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ.
1: ಹೇಳ್ತೀರಾ,
0: ಆರೋಗ್ಯ ಚೆನ್ನಾಗಿ ಇಟ್ಕೇಳ್ರಿ ಅಂತ ಹೇಳ್ತೀವಿ. ನಮ್ ಮಕ್ಳಿಗೂ ಹೇಳ್ತೀವಿ ಚೆನ್ನಾಗಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ಕೆಟ್ಟಿದ ಅಂತ ಹೇಳ್ತೀವಿ.
1: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
0: ಹಿರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
1: ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ ಮೊಮ್ಮಕ್ಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ?
0: ನಾವು ಮಾಡಕ್ಕೆ ಸೊಸೆಯರು ಮಾಡ್ತಾರೆ.
1: ಈಗಿನ ಅಡಿಗೆ ಮಾಡ್ತಾರೆ, ಅವಾಗಿನ ಅಡಿಗೆ ಮಾಡ್ತಾರೆ?
0: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿ ಮುದ್ದೆ ಮಾಡ್ತಾರೆ, ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತಾರೆ.
1: ಆದ್ರೆ ನೀವು ಮಾಡ್ದಂಗ ಟೇಸ್ಟ್ ಬರ,
0: ನಮ್ಮ ಅಡಿಗೆ ಟೇಸ್ಟ್ ಬರಲ್ಲ. ಇಲ್ಲ, ಸಾವೆಗಿವೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
1: ಅಜ್ಜಿ, ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
0: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
1: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
0: ಟಿವಿ ನೋಡೋದು
1: ನೀವು ನೋಡಲ್ವಾ?
0: ನಾವು ನೋಡ್ತೀವಿ, ಏನ ಜನ ಇದ್ದೆ ಏನ, ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ.
1: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
0: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ಇನ್ನ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ ನಾವು ಹಬ್ಬ ಹುಣ್ಣಿಮೆಗಳಿಗೆ. ಅವನ್ನ ಬಿಟ್ಕೊಂಡು ನಮ್ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
1: ಈಗ ಕೆಲಸ ಮಾಡ್ತೀರ ಅಜ್ಜಿ?
0: ಸುಮಾರ ಅಷ್ಟೇ, ಅವ್ನ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವ್ಕ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಇನ್ನೇ, ಆ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
1: ಮಾಡಕ್ ಆಗಲ್ಲ.
0: ಸೊಸೆಯರು ಮಾಡ್ತಾರೆ,
1: ಸೊಸೆಯರು ಮಾಡ್ತಾರೆ.
0: ಒಬ್ಬ ಮಗಳ ಊರಿನಲ್ಲೇ ಕೊಟ್ಕೊಂಡಿದ್ದೀವಿ.
1: ಅತ್ತೆ ಸೊಸೆಯರು ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ, ಮಾಡ್ತೀರಾ?
0: ಇಲ್ಲ ಮೇಡಮ್, ಅದೇನಿಲ್ಲ. ನಮ್ಮ ಮನೇಲಿ
1: ಒಟ್ಟು ಜಗಳ ಮಾಡಿಲ್ಲ ನೀವು?
0: ಜಗಳನೇ ಮಾಡಲ್ಲ ನಾವು.
1: ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ, ಸುಳ್ಳು ಹೇಳ್ಬಿಡಿ ಅಜ್ಜಿ. ಜಗಳ ಆಡದೆ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
1: ಜಗಳ ಆಡಿಲ್ವಾ?
0: ಇಲ್ಲ, ಒಟ್ಟಿಗೆ ಮೊಮ್ಮಕ್ಕಳೇ ಅವರು. ನಮ್ ಮೊಮ್ಮಕ್ಳೊಬ್ಳು ನಮ್ ಹಿರಿಯ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳು ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನನ್ನ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ, ನಾವೇನು ಜಗಳ ಗಿಗಳ ಏನು ಮಾಡಕ್
1: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ, ನಿಮ್ ಪಾಡಿಗೆ
0: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿಯ ಮಗನ ಹೆಂಡತಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನೋ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
1: ಓದ್ತೀರಾ?
0: ಹೌದು,
1: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
0: ಓದಿದೀವಲ್ಲ.
1: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
0: ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ ಇಂಥವನ್ನೆಲ್ಲ ಓದಿದೀನಿ ನಾನು. ಸತಿ ಸಾವಿತ್ರಿ
1: ಈಗ್ಲೂ ಓದ್ತಿರ್ತೀರಿ?
0: ಓದ್ತಾ ಇರ್ತೀವಿ ನಾವು.
1: ನ್ಯೂಸ್ ಪೇಪರ್ ಓದ್ತೀರಾ?
0: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
1: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
0: ಪುಸ್ತಕ ಎಲ್ಲ ನಮ್ಮ ಹಿರಿಮಗ ತಂದು ಕೊಡ್ತಾನೆ.
1: ಓದ್ತೀರಾ?
0: ಓದ್ತೀವಿ
1: ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕತ್ತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ.
0: ನಾವೆಲ್ಲ
1: 25-30 ವರ್ಷದವ್ರಿಗೆ ಎಲ್ಲ ರೆಸ್ಟ್ ರೆಸ್ಟ್ ರೆಸ್ಟ್ ಅನ್ನೋ ಕಾಲದಲ್ಲಿ ಬಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ದಂಗೆ.
0: ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ ನನಗೆ. ಕತೆ ಪುಸ್ತಕಗಳು ಕಷ್ಟದವು, ಇಂತ ಓದೋದು ಅಂದ್ರೆ ಬಾರಿ ಇಷ್ಟ ನನಗೆ.
1: ಶೋಭಾನೆ ಪದ ಎಲ್ಲ ಹಾಡ್ತೀರಾ ಅಜ್ಜಿ?
0: ಹೌದು,
1: ಹೇಳಿ ನೋಡೋಣ.
0: ಮುತ್ತು ಬೆಳೆವೋದು ನಾಡು, ಮುತ್ತು ಬೆಳೆವೋದು ದೇಶ, ಮುತ್ತು ಬೆಳೆವೋದೇ ಮಲೆನಾಡು, ಸೋಯೆನ್ನಿರೆ ಶೋಭಾನವೆನ್ನಿರೆ, ಮುತ್ತು ಬೆಳೆವೋದೇ ಮಲೆನಾಡಿನ ಮಕ್ಕಳು, ಮುತ್ತಿನ ಸಸು.

ದೇ ಮಲೆನಾಡಿನ ಮಕ್ಕಳು ಅವಳದ ಸಸುವೆ ತೊಳೆದಾರೆ ಸೋ ಎನ್ನಿರೆ ಸೋಬನವೆನ್ನಿರೆ ಅವರ ಕೈ ಸಸುವೆ ಏನೆಂದು.

0: தொழதழை புப்புகிரி மலை நாசிக்கு ராவே சோ என்னிரே சோபானவென்னிரே புப்புகிரி மலை நாசிக்குராத ஒழகிருவ நஞ்சு பட்டல் ஒனவே சுக்கி பாழோ சோ என்னிரே சோபானவென்னிரே. ನಮಸ್ಕಾರ. ಚೆನ್ನಾಯ್ತು ಮೇಡಮ್.
1: ಓ ಸೂಪರ್, ಚೆನ್ನಾಗಿ ಹಾಡ್ತೀರಾ ನೀವು ಅಜ್ಜಿ. ಒಗಟ ಹೇಳ್ತಿರಲ್ಲ, ಹೇಳಿ ನೋಡೋಣ, ನಂಗೆ ಬಿಡ್ಸಕ್ ಬರ್ತಾ ನೋಡ್ತೀನಿ.
0: ಕೊಕ್ಕೆಲೈತೆ, ಕೊನೆ ಮುಳ್ಳಲೈತೆ, ಕಿಕ್ಕೆರಮ್ಮನ್ ತೇರಲೈತೆ, ಜಕ್ಕೆನಳ್ಳಿ ಬಯಲಲೈತೆ, ಬಲ್ಲಂತರ್ ಬಲ್ಗೊಂಬೆಲೈತೆ, ಕರೆಕಾಯ ಹುಡುಗಿ ತುರ್ಬಲೈತೆ.
1: ಹೂವ
0: ತಾಳೆ ಹೂವು,
1: ತಾಳೆ ಹೂವು,
0: ತಾಳೆ ಹೂವು ಮುಳ್ಳು ಅದು. ಯಾರದು ಅಭ್ಯ ಕುಯ್ಯಕ್ಕಾಗಲ್ಲ, ಅನುಭವದ್ದಾರ ಮಾತ್ರ ಅದು ತಾಳೆ ಹೂ ಕುಯ್ಯೋದು. ಅದು ಮುಳ್ಳಿನ ಗುತ್ತಿ.
1: ಇನ್ನೊಂದು ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನಗೆ ಕುಯ್ದು ನಿಮ್ಮಲ್ಲಿ ಅಬ್ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ.
1: ಅಯ್ಯೋ ಇದು ಕಷ್ಟ ಆಯ್ತಲ್ಲ ನನಗೆ. ಇನ್ನೊಮ್ಮೆ ಹೇಳಿ.
0: ಹೇಳಿ ಮೇಡಮ್.
1: ಇನ್ನೊಮ್ಮೆ ಹೇಳಿ ನೋಡೋಣ.
0: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನಗೆ ಕುಯ್ದು ನಿಮ್ಮಲ್ಲಿ ಅಬ್ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ಅದು ಆತ ನೀರ್ ಕುಡಿತೇ ಇರುತ್ತೆ ಕೆರೆಯಲ್ಲಿ. ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತಾ ಇದೇವ್ ಆತ, ನಾಳೆಕ್ ನೀನ್ ಕುಯ್ದು ಹಬ್ಬ ಮಾಡ್ತಾರ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನ್ಗ್ಯಾರ ಹೇಳಿದರು ತಲೆ ಇಲ್ಲದಾತ,
1: ಆ
0: ಏಡಿಗೆ ತಲೆ ಇರಕ್ಕಲ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ತಮಟೆಕ್ಕೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು. ಹೇಳಿ ಇನ್ನೊಂದ್ ಹೇಳಿ ನೋಡ್ತೀನಿ.
0: ಅಯ್ಯಯ್ಯ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಅಯ್ಯಯ್ಯ ಜೋಗಿ
0: ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ?
0: ಏನು ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ ಔಡ್ಲ, ಔಡ್ಲ ಅಂತೀವಿ ನಾವು ಅದಕ್ಕೆ.
0: ಹೌದಾ? ಅದು ಮುಟ್ಟಿದ್ರೆ ಕೈಯೆಲ್ಲ ಬೂದಿ ಬೂದಿ ಆಗುತ್ತೆ.
1: ಕರೆಕ್ಟ್.
0: ಅದು ನತ್ತಿಲಿ ಕಾಯಿ ಬಿಡುತ್ತೆ.
1: ಹೌದು,
0: ರುದ್ರಾಕ್ಷಿಕಾಯಿ ನಂಗೆ ಮುಳ್ಳು ಮುಳ್ಳಾಗಿ.
1: ಹೌದು,
0: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಓ ಅಲ್ಲೂ ಸೋತೆ ಅಜ್ಜಿ, ಮೂರು ಹೇಳಿದ್ರು ಮೂರು ಸೋತೆ. ಇನ್ನೊಂದ್ ಹೇಳಿ ಲಾಸ್ಟ್ ನೋಡೇ ಬಿಡೋಣ.
0: ತೇರು ಓಡುತ್ತೆ ಹೂ ಬೀಳುತ್ತೆ.
1: ತೇರು ಓಡುತ್ತೆ ಹೂ ಬೀಳುತ್ತೆ, ಅಷ್ಟೇನಾ?
0: ಅಷ್ಟೇ ಹೇಳಿ ನೋಡ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
0: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತೀವಿ, ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ ಅದು ಹೂ ತರ ಬೀಳುತ್ತೆ ಅಂತ.
0: ಇನ್ನೊಂದ್ ಹೇಳ್ತೀನಿ ನೋಡಿ ಮೇಡಮ್. ಹಸಿರು ಗಿಡಕ್ಕೆ ಮೊಸರು ಚೆಲ್ಲೈತಿ.
1: ಅದ್ ಗೊತ್ತು ನನ್ಗೆ, ಮಲ್ಲಿಗೆ ಹೂವು.
0: ಗೊತ್ತಾ?
1: ಅದೊಂದೇ ಕೊನೆಗೂ ಗೆದ್ದೆ.
0: ಒಳ್ಳೆ ಕೆಲ್ಸ.
1: ಒಗಟ್ಟು ಆಯ್ತು, ಶೋಭಾನೆ ಪದ ಆಯ್ತು. ಈಗ
0: ಒಂದು ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಓ ಹಾಡಿ ಹಾಡಿ.
0: ಹೂವ ನೋಡೆ ಉಣಸೆಯ, ಮೊಗ್ಗು ನೋಡು ಮಲ್ಲಿಗೆಯ, ಆರಂಭ ನೋಡು ಎನ್ನ ಗೆಳತಿ ನಾರಿ. ಹೂವ ನೋಡೆ ಅಡಿಗೆ

ನರಿವುವ ನೋಡಿ ಸಗಣಿಯ ಒರುವಕ್ಕೆ ಬಡವಾರ ಮಗಳಲ್ಲ ಅರವತ್ತೊಂದಳ್ಳಿ ಕಸಬಿಯ ನರಿವುವ ನೋಡಿ ಅರವತ್ತೇ ಒಂದಳ್ಳಿ ಕಸಬಿ ಗೌಡರ ಮಗಳು

0: ನೋಡಿ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲೇ ಈಗೆಲ್ಲಿ ಕಲಿತೆ ವಾಸ ಮಾತ ನರಿವುವ ನೋಡೆ. ಇದರ ಅರ್ಥ ಗೊತ್ತಾತ?
1: ಇಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡುಗೆ ಕೋಣೆಗೆ 61 ದೀಪ ನನಗೆ ನಮ್ಮರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ.

0: ಅತ್ತೇನ್ ಹೇಳ್ತಾಳೆ, ಸರ್ಮ ತರದ್ರ ಸೆರ್ಗಿ ಕಟ್ಟಿಯ ದೊಡ್ಡಿ ಸಗಣಿ ಊರ್ಬಾ ಅಂತಾಳೆ ಅತ್ತೆ. ಅದಕ್ಕೆ ಸೊಸೆ ಏನ್ ಹೇಳ್ತಾಳೆ, ನಾನ್ ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, 61 ಹಳ್ಳಿ ಕಸಬಿ ಮಗಳು, ತರುವಾಗ ನೀನು ಹರಿಯ
1: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರಾ. ಸಿಟಿ ಜೀವನ ನೋಡಿದ್ರೆ ಏನ್ ಅನಿಸ್ತದೆ ಅಜ್ಜಿ? ಈಗ
0: ನನ್ಗೆ ಸಿಟಿ ಜೀವನ ಹಿಡ್ಸಲ್ಲ ಮೇಡಮ್.
1: ಏಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡು ಬೇಜಾರು. ನಾವು ಅಡ್ಡಾಡ್ಬೇಕು
1: ಅಡ್ಡಾಡ್ಬೇಕು
0: ಮನೆ ಕಡೆ, ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು

0: ಆಗಿರ್ತೀವಿ.
1: ಈ ಗಾದೆ ಹೇಳ್ತಿರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾರು ಗಾದೆಗಳಿದ್ಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತ್ ಬಲ್ಲನಿಗೆ ಜಗಳಿಲ್ಲ.
1: ಮತ್ತೆ
0: ಹಾಸಿಗೆ ಅಮಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ
1: ಕರೆಕ್ಟ್. ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ಕೇಳ್ತೀನಿ. ನಾವು ಏನ್ ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
0: ನಿಮ್ಗೆ ಇಲ್ಲಿ ಗೊತ್ತಾರಲ್ಲ, ಅವ್ರು ಹೇಳ್ತಾರೆ.
1: ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
0: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಠನಾರು ಹೊಡಿಬೇಕು, ಇರ್ಬೇಕು. ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಠನಾರ ಹೊಡಿಬೇಕು ಅನ್ನೋ ಗಾದಿ. ಅವ್ರಿಗಿನ್ ಅವ್ರಂತಲ್ಲಿ ನಾವು ಅಟವಾಗಿ
1: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
0: ಆಕಾಶ ನೋಡಕ್ ನೂಕಾಟೆ ಯಾಕೆ
1: ಅಲ್ವಾ
0: ಅಲ್ವಾ,
1: ಎಷ್ಟ್ ಚೆನ್ನಾಗಿದೆ ನೋಡಿ.
0: ಆಕಾಶ ನೋಡಕ್ ನೂಕಾಡೋದ್ ಯಾಕೆ?
1: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು?
0: ನಮ್ಮ ಹತ್ರ ಇರುತ್ತಲ್ಲ, ನಮ್ಮನೆ ಹೊಡೆಯುತ್ತಲ್ಲ. ಏನು
1: ನಮ್ಮ ಹತ್ರ
0: ಇದೆ, ನಮ್ಮನೆ ಹೊಡೆಯುತ್ತೆ.
1: ನಮ್ಮ ಹತ್ರ ಇದ್ ನಮ್ಮನೆ ಹೊಡಿತದ? ಏನಪ್ಪ ಗೊತ್ತಿಲ್ಲ ಕಣ್ಣ
0: ಕಣ್ರತ್ತೆ.
1: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ.
0: ನಮ್ಮ ಹತ್ರ ಇದೆ, ನಮ್ಗೆ ಸಿಕ್ಕಲ್ಲ.
1: ಸಿಕ್ಕಲ್ಲ ಮನ್ಸು ಅಲ್ವಾ, ಮತ್ತೇನು?
0: ಈ ಮೊಳಕೈ ನಮ್ ಕೈ ಸಿಗುತ್ತ ಮೇಡಮ್?
1: ಮೊಣಕೈ? ಓ, ಈ ಕೈಯಿಂದ ಹಿಡಿಬೋದಲ್ಲ.
0: ಕೈಲಿ ಹಿಡಿಯಲ್ಲ,
1: ಹಿಡಿಯಲ್ಲ.
0: ನಮ್ ಕೈಲಿ ಇದೆ, ನಮ್ ಕೈ ಸಿಕ್ಕಲ್ಲ.
1: ಏನ್ ನೋಡಿ, ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದೀರಾ. ಮರ್ತೋಗಿದಾವೆ
0: ಮೇಡಮ್? ಸಖತ್ತ ಇದ್ದಾವೆಲ್ಲ, ಮರ್ತೋ ಇರ್ತವೆ.
1: ಇವ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ?
0: ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ ಫಾರಿನ್ ಅಲ್ಲಿ. ಅವ್ರೆ ಇಬ್ರೇ ಮೊಮ್ಮಕ್ಳು.
1: ಅವ್ರೆಲ್ಲ ಕಲ್ತ್ಕೊಂಡು ಆಸಕ್ತಿಯಿಂದ ಕೇಳ್ತಾರ ಇವನ್ನ?
0: ಹೌದು ಕೇಳ್ತಾರೆ. ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡ್ ಚೆನ್ನಾಗಿ ಕೇಳ್ತಾರೆ.
1: ಇಷ್ಟ
0: ನೀನು ಇರ್ಬೇಕು ಹತ್ರದಲ್ಲಿ, ಬರ್ಬೇಕು,
1: ಬೈತಾರೆ. ಬಂದಿರು ನಮ್ಮ ಹತ್ರವೇ,
0: ನಮ್ಮ ಹತ್ರ ಇರು ಬಾ ಅಂತಾರೆ.
1: ನೀವು ಹೋಗಲ್ಲ?
0: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು.
1: ಇಷ್ಟ
0: ಇಷ್ಟ
1: ಒಟ್ಟು ಆರೋಗ್ಯವಾಗಿ
0: ಮಂಗಳಾರತಿ ಹೇಳ್ತೀನಿ ಕೇಳ್ರಿ.
1: ಹೇಳಿ ಹೇಳಿ.
0: ಹೊರ ಭಾದ್ರಪದ ತದಿಗೆ ನಾಳೆ ದಿವಸ, ಅರಸರೇ ತವರೂರಿಗೋಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು? ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ. ಎಲ್ಲರೇ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ, ನಿಮ್ಮೆಲ್ಲರ ಶಿವ ಪೂಜೆ ಒದಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ. ಹೋಗಿ ಬಾರೇ ದೇವಿ ತವರೂರಿಗೆ, ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ, ಅದಕ್ಕೇನು ಉಪಚಾರವೇನುಂಟು ದೇವಿ? ನೀವೇನ ಹೇಳುವಿರಿ ನಾವೇನ ಹೇಳೆವು? ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ, ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, ಏಳು ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ, ಆನೆ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸುಲೆ ಅಣ್ಣಯ್ಯನ ಆತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು, ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು, ಹೋಗಿ ಬಂದೇನೆ ದೇವಿ ತವರೂರಿಗೆ, ಈಗೇನ ಕೊಟ್ಟರು ಇನ್ನೇನ ಕೊಡುವರು? ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಕೆ ಹಣ ಕೊಟ್ರು, ಒಪ್ಪದಿನ್ ಬಳಸೆಂದು ಒನ್ನ ಕಳಸವನಿಟ್ರು, ನಮ್ಮೋರು ಬಡವರಿನ್ನೇನ ಕೊಡುವರು? ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಬಂಧು ಬಳಗಾವೆಲ್ಲ ಸುಖದಿಂದಿಯರು, ತಂದೆ ಗಿರಿರಾಜ ಬಾಳ ದಿನದ ಮುದುಕ, ಬಂಧು ಬಳಗಾವೆಲ್ಲ ಸುಖದಿಂದಿಯರು. ಜಯಮಂಗಳಂ ನಿತ್ಯ ಶುಭ ಮಂಗಳಂ.
1: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಅಜ್ಜಿ. ಬಹಳ ಚೆನ್ನಾಗಿ ಮಾತಾಡಿದ್ರಿ. ಏನ್ ಗೊತ್ತಾ, ಓದೋರು ಅಷ್ಟೇ ಜ್ಞಾನಿಗಳಲ್ಲ, ನಿಮ್ಗೆ ಇರೋ ಅರಿವಿದೆ ಅಲ್ಲ ಒಳಗೆ. ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಲಸ ಮಾಡ್ಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
0: ಹೌದು ಮೇಡಮ್, ದುಡ್ಡು ನಮ್ಮ ಇದ್ರಲ್ಲಿ ನಾವಿರ್ಬೇಕು, ನಮ್ ಕಾಲ್ ಮೇಲೆ ನಾವು ದುಡ್ಕೊಂಡ್ ತಿನ್ಬೇಕು.

0: ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ಕಷ್ಟಪಟ್ಟು. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ, ಕೇಳ್ಬಹುದು ಬಿಡ್ಬಹುದು ಅಷ್ಟೇ.
1: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
0: ಅವ್ರ
1: ದೊಡ್ಡವ್ರು ಹೇಳ್ಬೇಕು, ಕೇಳ್ತಾರೆ
2: ಅಲ್ವಾ,
1: ಏನ್ ಮಾಡೋದು, ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ, ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗ್ ಮಾತಾಡಿ. ನಂಗೆ
0: ಯಾವ್ದು ತಪ್ಪಿದ್ರೆ
1: ಏನ್ ತಪ್ಪಿಲ್ಲ,
0: ಕ್ಷಮಿಸ್ಬೇಕು.
1: ಕ್ಷಮಿಸೋದ್ ಎಂತದ್ದು ತಪ್ಪೇ ಇಲ್ಲ, ಕ್ಷಮಿಸೋದ್ ಎಲ್ಲಿಂದ ಬರ್ತದೆ. ನಮಸ್ತೆ.
0: ನಮಸ್ತೆ.
3: ಇದುವರೆಗೆ ಜನಪದ ಕಲಾವಿದೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇದು ಆಕಾಶವಾಣಿ ಚಿತ್ರದುರ್ಗ. ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಇದೀಗ ಕೆಲವು ಪ್ರಕಟಣೆಗಳು.
2: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
3: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ಮುತ್ತಯ್ಯನಹಟ್ಟಿ ಗೋನೂರು, ಇಲ್ಲಿ ದಿನಾಂಕ 8/5/2026 ಬೆಳಗ್ಗೆ 8:00 ಪುಣ್ಯಾಹ ಕೃಚ್ಛಾಚರಣೆ, ನಾಂದಿ ಕುಲದೇವತಾ ಸ್ಥಾಪನೆ, ಮಹಾಸಂಕಲ್ಪ, ಋತ್ವಿಕ್ ವರ್ಣನೆ, ಬ್ರಹ್ಮಕೂರ್ಚ್ಯ, ಹವನ, ಗಣಹೋಮ, ಆದಿವಾಸ ಹೋಮ ಹಮ್ಮಿಕೊಳ್ಳಲಾಗಿದೆ. ಸಂಜೆ 5:30 ವಾಸ್ತು ಹೋಮ, ಕಲಾತತ್ವ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಲ ಸಂತೆಪೇಟೆ, ಚಿತ್ರದುರ್ಗ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
1: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30ಕ್ಕೆ ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30ಕ್ಕೆ ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40ಕ್ಕೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಬುಕ್ಕಂಬುದಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ.

ಕೇಳುಗರೆ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಹಾಗೂ ರೋಗಗಳು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನವಿರುತ್ತದೆ. ತಪ್ಪದೇ ಕೇಳಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ

ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತು ವಿಶೇಷ ಕಾರ್ಯಕ್ರಮವಿರುತ್ತದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ಇ ಗಣೇಶ್ ಬಾಬು ಅವರು. ತಪ್ಪದೆ ಕೇಳಿ ಸಂಜೆ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ.

0: ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ 1:00 ಪ್ರಗತಿ ಪಥ, ಆ ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದಲ್ಲಿ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪಾರ್ಶ್ವವಾಯು ಅಂದ್ರೆ ಏನು, ಹೇಗೆ ಸಂಭವಿಸುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತವೆ, ಕಾರಣಗಳೇನು, ಹಾಗೆ ಚಿಕಿತ್ಸೆಗಳು ಉಂಟೆ, ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಓಕೆ, ಪಾರ್ಶ್ವವಾಯು ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸಿಕೊಂಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೇವೆ, ಹಾಗೆ ಸ್ಟ್ರೋಕ್ ಅನ್ನುವಂಥ ಒಂದು ಪದ ಇಂಗ್ಲಿಷ್ ಪದ ಆಗಿರುವಂಥದ್ದು. ಏನ್ ಡಾಕ್ಟರ್ ಈ ಪಾರ್ಶ್ವವಾಯು ಅಂದ್ರೆ ಏನು, ಅಥವಾ ಸ್ಟ್ರೋಕ್ ಅಂದ್ರೆ ಏನು ಅಂತ?
3: ಮ್ಯಾಮ್, ಸ್ಟ್ರೋಕ್ ಅಂತಂದ್ರೆ ನಮ್ಮ ಮೆದುಳಿನ ಹೋಗುವ ರಕ್ತ ಸಂಚಲನಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ಆಗ್ತಕ್ಕಂತ ಒಂದು ಸಮಸ್ಯೆ. ಈ ಸ್ಟ್ರೋಕ್ ಆದಾಗ ಅಥವಾ ಪಾರ್ಶ್ವವಾಯು ಲಕ್ವ ಅಂತ ಏನ್ ಹೇಳ್ತೀವಿ, ಆ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥ ರಕ್ತ ಸಂಚಲನಕ್ಕೆ ಅಡಚಣೆ ಉಂಟಾದಾಗೆ, ಈ ಅಡಚಣೆ ಉಂಟಾಗೋದ್ರಿಂದ ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಹಾಗೂ ಗ್ಲೂಕೋಸಿನ ಕೊರತೆ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಇರತಕ್ಕಂಥ ಸೆಲ್ಗಳ ಡೆತ್ ಆಗ್ತದೆ. ಇದು ಒಂದು ರೀತಿಯ ಸ್ಟ್ರೋಕ್, ಇದನ್ನ ನಾವು ಇನ್ಫಾರ್ಕ್ಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸ್ಟ್ರೋಕ್ ಅಲ್ಲಿ ರಕ್ತನಾಳಗಳು ಒಡ್ಕೊಂಡು ರಕ್ತನಾಳದಿಂದ ರಕ್ತ ಸ್ರಾವ ಆಗ್ತದೆ, ಇದನ್ನ ನಾವು ಹೆಮರೇಜ್ ಅಂತ ಕರಿತೀವಿ. ಸೊ ಈ ಸ್ಟ್ರೋಕ್ ಅಲ್ಲಿ 85% ಜನರಲ್ಲಿ ಇನ್ಫಾರ್ಕ್ಟ್ಗಳು ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಆಗುವಂಥದ್ದು, ಇನ್ನು 10-15% ಜನರಲ್ಲಿ ರಕ್ತಸ್ರಾವ ಆಗುವಂಥದ್ದು. ಇದು ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಪ್ರಕಾರ ಆ ಪೇಷಂಟ್ ಏನು ಡಿಸಬಿಲಿಟೀಸ್ ಗಳು ಬರುತ್ತೆ ಅಂತ ಗೊತ್ತಾಗ್ತದೆ.
2: ಅಂದ್ರೆ ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ ಅನ್ನುವ ಆಧಾರದ ಮೇಲೆ ದೇಹದ ಯಾವ ಭಾಗಕ್ಕೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ.
3: ಎಡಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ನಮ್ಮ ಬಲಗಡೆ ಭಾಗದಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೆ ಹಾಗೂ ಮಾತಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತದೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಬಲಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ಎಡಗಡೆ ಕೈ ಕಾಲಿನ ಶಕ್ತಿಯಲ್ಲಿ ಸ್ವಾಧೀನ ಕಡಿಮೆ ಆಗ್ತದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಎಡಗಡೆ ಬ್ರೈನ್ ಬಲಗಡೆ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಎಡಗಡೆಯನ್ನ ಕಂಟ್ರೋಲ್
2: ಮಾಡುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಸಂಭವಿಸುತ್ತೆ, ಒಂದು ರಕ್ತ ಹೆಪ್ಪುಗಟ್ಟುವುದು, ಮತ್ತೊಂದು ರಕ್ತಸ್ರಾವ ಆಗುವಂತದ್ದು. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟ್ರೆ, ರಕ್ತ ಹೆಪ್ಪುಗಟ್ಟೋದಾಗ್ಲಿ ಅಥವಾ ರಕ್ತಸ್ರಾವ ಆಗೋದಾಗ್ಲಿ ಯಾಕಾಗುತ್ತೆ?
3: ಸಾಮಾನ್ಯವಾಗಿ ನಾವು ನೋಡಿರೋ

0: ಬಗ್ಗೆ ಸ್ಟ್ರೋಕ್ ಅನ್ನ ನೀವುಗಳು ನೋಡೋದೆಲ್ಲ ಹಿರಿಯರಲ್ಲಿ, ಹೆಚ್ಚಾಗಿ 50-60 ವರ್ಷಗಳ ನಂತರ. ಈ ಎಲ್ಲ ಪೇಷಂಟ್ಸ್ಗಳಲ್ಲೂ ನಾವು ನೋಡುವಂಥದ್ದು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಕೋಮಾರ್ಬಿಡಿಟೀಸ್ ಅಂದರೆ ಏನು? ಕ್ರಮೇಣವಾಗಿ ವಯಸ್ಸಾಗ್ತಾ ಹೋದಾಗೆ ಬರುವಂಥ ನಮ್ಮ ಸಮಸ್ಯೆಗಳು. ಅದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ನಾವು ಈ ಸ್ಟ್ರೋಕು ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ನಾವು ರ್ಯಾಂಕಿಂಗ್ ಕೊಟ್ಟರೆ ಮೊದಲನೇ ಸ್ಥಾನ ಬ್ಲಡ್ ಪ್ರೆಷರ್. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ಗಳಲ್ಲಿ ಒಂದು ಬ್ಲಡ್ ಪ್ರೆಷರ್, ಒಬೆಸಿಟಿ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ಸ್, ಈ ಕಾಮನ್ ಆಗಿ ನಾವು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳಿವೆ. ಯಾರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ಗಳು ಹೆಚ್ಚಾಗ್ತಾ ಹೋಗ್ತದೆ ಅವರಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗ ಕೇಳ್ಬೋದು ನೀವು, ಎಷ್ಟೊಂದು ಜನರಲ್ಲಿ ಇವೆಲ್ಲ ಇರ್ತವೆ ಇನ್ನೂ ಆಗಿರಲ್ಲ. ಹೌದು, ಬಟ್ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ಅವರುಗಳು ಅವುಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅಂದರೆ ಬಿ ಪಿ ಇದ್ದಾಗ ಬಿ ಪಿ ಅನ್ನು ನೆಗ್ಲೆಕ್ಟ್ ಮಾಡದೇ ವೈದ್ಯರನ್ನ ಭೇಟಿಯಾಗಿ ಸಮಯ ಸಮಯವಾಗಿ ಚಿಕಿತ್ಸೆಗೆ ತಗೊಳ್ತಾ ಇರೋದು ಒಳ್ಳೆಯದು. ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ದುಶ್ಚಟಗಳಿಂದ ದೂರ ಇರೋದು ಒಳ್ಳೆಯದು. ಪ್ರತಿ ದಿವಸ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೆಯದು.
1: ಫಿಸಿಕಲ್ ಆಕ್ಟಿವಿಟಿ ಅಂತೂ ಇರಬೇಕು. ಈಗ ಹೆಚ್ಚಾಗಿ ಕೊರತೆ ಆಗ್ತಾ ಇರೋದೇ ದೈಹಿಕ ಚಟುವಟಿಕೆ. ಜೊತೆಗೆ ಒತ್ತಡ ಕಾಂಟ್ರಿಬ್ಯೂಷನ್ ಇದೆಯಾ?
0: ಹೌದು ಮ್ಯಾಮ್, ಇವತ್ತಿನ ದಿನದಲ್ಲ ಲೈಫ್ ಸ್ಟೈಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಬಿಸಿ ಹೆಕ್ಟಿಕ್ ಲೈಫ್ ಆಗಿ ಬಿ ಪಿ ಶುಗರ್ ಜೊತೆಗೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇಂಡಿವಿಜುವಲ್ ಆಗಿ ಮಾಡದೇ ಇದ್ರು ಇವುಗಳ ಜೊತೆಗೆ ಸೇರಿಕೊಂಡು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ.
1: ಓಕೆ ಡಾಕ್ಟ್ರೆ, ಹೌದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ?
0: ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸ್ ಅನ್ನ ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಅದನ್ನ ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡ್ಕೊಂಡಿದ್ದೀವಿ. ಬಿ ಫಾಸ್ಟ್ ಅಂದ್ರೆ ಏನು? ಬಿ ಇ ಎಫ್ ಎ ಎಸ್ ಟಿ ಅಂತ. ಬಿ ಅಂದ್ರೆ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟ ಈ ಎಲ್ಲ ಸಿಂಪ್ಟಮ್ಸ್ಗಳು ಸಡನ್ ಆಗಿ ಬರ್ತದೆ ಅವರಲ್ಲಿ, ಸಡನ್ ಆಗಿ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟ ತೊಂದರೆಗಳು. ಇ ಅಂದ್ರೆ ಐಸ್, ಅಂದ್ರೆ ಅವ್ರ ವಿಷನ್ಗೆ ತೊಂದರೆ ಆಗ್ಬೋದು, ಐ ಮೂಮೆಂಟ್ಸ್ಗಳಲ್ಲಿ ತೊಂದರೆ ಆಗ್ಬೋದು. ಎಫ್ ಅಂದ್ರೆ ಫೇಸ್, ಫೇಸ್ ಅಲ್ಲಿ ಒಂದು ರೀತಿ ಡಿವಿಯೇಷನ್, ಒಂದು ಕಡೆ ಭಾಗ ಸ್ವಲ್ಪ ಸೊಟ್ಟಾಗೋದು ಅಂತಾರಲ್ಲ ಆ ರೀತಿ. ಎ ಅಂದ್ರೆ ಆರ್ಮ್, ಅಂದ್ರೆ ಒಂದು ಭಾಗದ ಕೈಯಿನ ಶಕ್ತಿ ಕಡಿಮೆ ಆಗ್ತದೆ, ಸ್ವಾಧೀನ ಕಡಿಮೆ ಆಗ್ತದೆ. ಎಸ್ ಅಂದ್ರೆ ಸ್ಪೀಚ್, ಮಾತು ತೊದಲಾಗುವಂಥದ್ದು ಇರ್ಬೋದು, ಕೆಲವೊಬ್ಬರಲ್ಲಿ ಮಾತು ಸಂಪೂರ್ಣವಾಗಿ ನಿಂತೇನೂ ಹೋಗ್ಬೋದು. ಟಿ ಅಂದ್ರೆ ಟೈಮ್ ಅಂತ. ಇವೆಲ್ಲ ಆದಾಗ ತುಂಬಾ ಹೊತ್ತು ವೇಸ್ಟ್ ಮಾಡದೇನೆ ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಬನ್ನಿ ಅನ್ನೋದ್ರ ಬಗ್ಗೆ ಟೀಗೆ, ಟೈಮಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ.
1: ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣನೇ ಏನು ಆ ಸಮಯ ಇದೆ ಅದನ್ನ ವ್ಯಯಿಸದೆ ವ್ಯರ್ಥ ಮಾಡದೆ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಇಲ್ಲಿ ಎರಡು ಪ್ರಶ್ನೆ ಡಾಕ್ಟರ್ ನಂದು, ಆ ಸಮಯ ಎಷ್ಟು, ಎಷ್ಟು ಸಮಯದ ಒಳಗೆ ಯಾವ ಆಸ್ಪತ್ರೆಗೆ?
0: ಇವತ್ತಿನ ದಿನ 4.5 ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಇರತಕ್ಕಂಥ ಆಸ್ಪತ್ರೆಗೆ ಬಂದರೆ ಆ ಕ್ಲಾಟ್ ಅಂತ ನಾನು ಏನು ಹೇಳಿದೆ ಆ ಕ್ಲಾಟನ್ನು ಕರಗಿಸುವಂಥ ಇಂಜೆಕ್ಷನ್ಸ್ಗಳು ಬಂದಿದೆ ಮೇಡಮ್. ಅದನ್ನು ನಾವು ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಟೆನೆಕ್ಟೆಪ್ಲೇಸನ್ನು ನಾವು ಬಳಸುವಂಥದ್ದು, ಇದು ಅರೌಂಡ್ 30-35 ಸಾವಿರ ಆಗ್ತದೆ ಈ ಒಂದು ಇಂಜೆಕ್ಷನ್ಗೆ. ಇದು ನೀವು ಕೇವಲ 4.5 ಗಂಟೆ ಒಳಗಡೆ ಬಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆಗಿ ಈ ರೀತಿಯ ಒಂದು ಸ್ಟ್ರೋಕ್ ಇದೆ ಅಂತ ಗೊತ್ತಾದಾಗ ಬಳಸಿದರೆ ಅವರ ಕ್ಲಾಟ್ ಕರಗುವ ಸಾಧ್ಯತೆಗಳು ಹೆಚ್ಚು, ಅದರಿಂದ ಮುಂದೆ ಆಗುವ ನ್ಯೂನತೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಒಂದು. ಎರಡನೇದು 4.5 ಗಂಟೆಗಳ ನಂತರ ಬಂದು ಸಪೋಸ್ ಅವರ ರಕ್ತನಾಳದಲ್ಲಿ ಕ್ಲಾಟ್ ಇದೆ ಅಂತ ಗೊತ್ತಾದಾಗ ಇವತ್ತಿನ ದಿನದಲ್ಲಿ ಆ ಕ್ಲಾಟನ್ನು ಡೈರೆಕ್ಟಾಗಿ ತೆಗೆಯುವಂಥ ಆಸ್ಪತ್ರೆಗಳು ಕೂಡ ಇದೆ. ಅದು ನಿಮಗೆ ಸಣ್ಣ ಊರಿನ ಆಸ್ಪತ್ರೆಗಳಲ್ಲಿ ಸೌಲಭ್ಯವಿಲ್ಲ, ಹೆಚ್ಚಾಗಿ ಇದು ಮೇಜರ್ ಸಿಟೀಸ್ ಅಂತ ಹೇಳ್ತೀವಿ, ಮೆಟ್ರೋಸಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ಆ ಒಂದು ಪ್ರೊಸೀಜರ್ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದರೆ ನೇರವಾಗಿ ರಕ್ತನಾಳಕ್ಕೆ ಹೋಗಿ ಆ ಕ್ಲಾಟನ್ನು ರಿಟ್ರೀವ್ ಮಾಡುವಂಥದ್ದು. ಸೊ ಇದು ನೀವು 6-9 ಗಂಟೆವರೆಗೂ ಮಾಡ್ತಾರೆ, ಬಟ್ ಇಂಜೆಕ್ಷನ್ ಕೊಡೋದು ಮಾತ್ರ 4.5 ಗಂಟೆ ಒಳಗಡೆ ಮಾತ್ರ. ನೀವು ಅದಾದ ನಂತರ ಬಂದು ಡಾಕ್ಟರ್ ಅದು ಇಂಜೆಕ್ಷನ್ ಇದೆಲ್ಲ ಕೊಡ್ರಿ ಅಂತ ಕೇಳಿದ್ರು ಕೊಡೋದಿಲ್ಲ, ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್.
1: ಈಗ ಪರೀಕ್ಷೆ ಎನ್ನುವಂಥದ್ದು ನಮಗೆ ಒಂದು ಲಕ್ಷಣಗಳ ಮೇಲೆ ಗುರುತಿಸಿರುವಂಥದ್ದು. ಈಗ ಪರೀಕ್ಷೆ ನೀವು ಹೇಳಿದ್ರೆ ಎರಡು ರೀತಿಯಾಗಿ ಆಗುವಂಥದ್ದು. ನಾವು ಮನೆಯಿಂದ ಬರೋರ್ಗೂ ಒಂದು ಸಮಯ, ಬಂದ ಮೇಲೆ ನೀವು ಪರೀಕ್ಷೆಯನ್ನ ಮಾಡುವಂತದ್ದು ಸಮಯ, ಈ ಒಂದು ಸಮಯವನ್ನ ಅಥವಾ ಬಂದ ತಕ್ಷಣ ಏನಾದ್ರೂ ಚಿಕಿತ್ಸೆ ಶುರು ಮಾಡ್ಬಿಡ್ತೀರಾ ಹೇಗೆ?
0: ಇಲ್ಲ ಮ್ಯಾಮ್, ಇದು ಒಂದು ಬಾರಿ ನಮಗೆ ಸ್ಟ್ರೋಕ್ ಇರುವಂತಹ ಸಾಧ್ಯತೆಗಳು ಕಂಡು ಬಂದಲ್ಲಿ, ನೀವು ಈಗ ಎಸ್ ಎಸ್ ನಾರಾಯಣ ಎಕ್ಸಾಂಪಲ್ ಆಗಿ ಬಂದ್ರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಟೀಮ್

0: ಆಕ್ಟಿವೇಟ್ ಆಗ್ತದೆ. ಸೊ ಅವರದನ್ನ ಎನ್ ಐ ಎಚ್ ಎಸ್ ಸ್ಕೇಲ್ ಅಂತ ಇರ್ತದೆ ಮೇಡಮ್, ಅದನ್ನು ನೋಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇದೆಲ್ಲ ಜೊತೆಗೆ ನಡೀತಾ ಇರ್ತದೆ. ಆ ಪೇಷಂಟಿನ ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ ಕಳಿಸೋದಿರ್ತದೆ, ಕಳಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ನಮ್ಮ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದ ಪೇಷಂಟ್ಗಳು ಬಂದಾಗ ಎಂ ಆರ್ ಐ ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಬೇರೆ ಯಾವುದೇ ಸ್ಕ್ಯಾನ್ ನಡೀತಾ ಇದ್ರೂ ಕೂಡ ಆ ಪೇಷಂಟ್ ಅನ್ನ ನಾವು ಹೊರಗಡೆ ತರಿಸಿ ಈ ಸ್ಟ್ರೋಕ್ ಆಗಿರೋ ಪೇಷಂಟ್ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ, 4.5 ಗಂಟೆ ಒಳಗಡೆ ಬಂದಾಗ ಮಾತ್ರ. ಸೊ ಬೇಗನೆ ಸ್ಟ್ರೋಕ್ನ ಇಮೇಜಿಂಗ್ ಮುಗಿಸಿ ಹೌದು ಕ್ಲಾಟ್ ಇದೆ ಅಂತ ಗೊತ್ತಾದ್ರೆ ಆ ಇಂಜೆಕ್ಷನ್ ಬಳಕೆ ಮಾಡ್ತೀವಿ. ಇದರಲ್ಲಿ ಸಾಧ್ಯವಾದಷ್ಟು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಮೇಡಮ್, ಅಂದ್ರೆ ಎಮರ್ಜೆನ್ಸಿಯಿಂದ ನಾವು ಸ್ಕ್ಯಾನಿಗೆ ಹೋಗುವಂತ ಸಮಯ, ಸ್ಕ್ಯಾನ್ ಇಂದ ಇಂಜೆಕ್ಷನ್ ಕೊಡುವಂತ ಸಮಯ, ಇದೆಲ್ಲದೂ ಮ್ಯಾಟರ್ ಆಗ್ತದೆ.
1: ಆದಷ್ಟು ಬೇಗನೆ ಆಗ್ಬೇಕು ಚಿಕಿತ್ಸೆ ಅನ್ನುವಂಥದ್ದು, ಬೇಗ ಆಗ್ಬೇಕು.
0: ಪ್ರತಿ ನಿಮಿಷ ನಮಗೆ ಅತ್ಯಮೂಲ್ಯ. ಯಾಕೆ ಇದು ಎವ್ರಿ ಮಿನಿಟ್ ಕೌಂಟ್ಸ್ ಅಂದ್ರೆ ಟೈಮ್ ಈಸ್ ಬ್ರೈನ್ ಅಂತ. ಅಂದ್ರೆ ನಮ್ಮ ಪ್ರತಿ ಒಂದು ನಿಮಿಷ ನಾವು ವ್ಯರ್ಥ ಮಾಡಿದ ಹಾಗೆ ಒಂದೊಂದು ನಿಮಿಷಕ್ಕೆ 1.9 million ಸೆಲ್ಗಳ ಡೆತ್ ಆಗ್ತದೆ ಮೇಡಮ್. ಸೊ ಆ ಡೆತ್ ಹೆಚ್ಚು ಡೆತ್ ಆಗ್ತಾ ಹೋದಂಗೆ ನ್ಯೂನತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಆ ನ್ಯೂನತೆ ಅಥವಾ ಡಿಸೆಬಿಲಿಟಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬೇಗನೆ ಆಸ್ಪತ್ರೆಗೆ ಬನ್ನಿ, ಬೇಗನೆ ಆ ಇಂಜೆಕ್ಷನ್ ಬಳಸಿದ್ರೆ ಈ ಡಿಸೆಬಿಲಿಟಿಯನ್ನ ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಜನಗಳಲ್ಲಿ ನೀವು ಹೇಳ್ತೀರಿ ಕೆಲವೊಂದು ಲಕ್ಷಣಗಳನ್ನ ಹೇಳಿರ್ತೀರಿ, ಆದ್ರೆ ನಮ್ಗೆ ಸುಮ್ನೆ ಏನೋ ಕೈಕಾಲು ಜೋ ಮಿಡಿತು, ಏನೋ ಸ್ವಲ್ಪ ನೋವು ಬಂತು, ಈಗ ಏನೋ ಆಯ್ತು ಅಂದ ತಕ್ಷಣನೇ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಒಂದು ಭಯ ಕಾಣಿಸುತ್ತೆ. ಹೇಗೆ ನಾವು ಆ ವ್ಯತ್ಯಾಸವನ್ನ ಗುರುತಿಸ್ಬೇಕು ಸ್ಟ್ರೋಕ್ ಗಿರುವಂತ ಲಕ್ಷಣಗಳಿಗೂ ಅಥವಾ ಬೇರೆದೇ ತೊಂದರೆಗಳಿಂದ ಆದುವಂತ ಲಕ್ಷಣಗಳಿಗೂ ಹೇಗೆ ವ್ಯತ್ಯಾಸವನ್ನ ಕಂಡು ಹಿಡ್ಕೊಳ್ಳೋದು?
0: ನಾನು ಆಗ್ಲೇ ಹೇಳಿದ ಹಾಗೆ ಆ ಬಿ ಫಾಸ್ಟ್ ಅನ್ನೋದು ಅದು ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಬ್ಯಾಲೆನ್ಸ್ ಸಮಸ್ಯೆಗಳಾದ್ರೆ, ವಿಷನ್ ಪ್ರಾಬ್ಲಮ್ ಆದ್ರೆ ಅಥವಾ ಫೇಸ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರೆ ಸಾಮಾನ್ಯವಾಗಿ ಗೊತ್ತಾಗಿಬಿಡುತ್ತದೆ. ಅದರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ. ಬಟ್ ಹಲವು ಬಾರಿ ಏನಾಗ್ತದೆ, ಜನರಲ್ಲಿ ಅಲ್ಲೆಲ್ಲೋ ಜುಮ್ ಅನ್ನತ್ತೆ, ಇನ್ನೊಂದ್ ಕಡೆ ಏನೋ ಒಂದ್ ರೀತಿಯ ಮರಗಟ್ಟದಂಗೆ ಅನ್ಸುತ್ತೆ. ಅವೆಲ್ಲ ಆದಾಗ ನಾನು ಹೇಳೋದು, ನೀವು ಬಂದು ವೈದ್ಯರಲ್ಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ವೈದ್ಯರು ಒಂದ್ಸಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ಸ್ಟ್ರೋಕಿನ ಸಂಬಂಧಪಟ್ಟ ಸಿಂಪ್ಟಮ್ಸ್ ಹೌದು ಅಲ್ಲ ಅನ್ನೋ ಖಾತ್ರಿಯನ್ನು ಕೊಡ್ತಾರೆ ನಮಗೆ ನರರೋಗ ತಜ್ಞರು. ಎಷ್ಟೊಂದು ಬಾರಿ ಆ ಸಿಂಪ್ಟಮ್ಸ್ಗಳಿಂದನೇ ಆತಂಕಕ್ಕೆ ಒಳಗಾಗಿರ್ತಾರೆ ಹಲವಾರು ಜನಗಳು, ಯಾಕಂದ್ರೆ ಅದನ್ನು ಅವ್ರ ಮನೆಯಲ್ಲಿ ನೋಡಿರ್ಬೋದು ಅಥವಾ ನೇಬರ್ಸಲ್ಲಿ ನೋಡ್ಬಿಟ್ಟಿರ್ತಾರೆ ಸಿಂಪ್ಟಮ್ಸ್ಗಳು, ಒಂದು ರೀತಿಯ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಸೊ ನೀವು ವೈದ್ಯರನ್ನ ಭೇಟಿಯಾಗಿ ಪರೀಕ್ಷೆಗೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಮುನ್ಸೂಚನೆಗಳೇನಾದ್ರು ಕಾಣಿಸ್ಕೊಳ್ಬಹುದಾ ಸ್ಟ್ರೋಕ್ ಅಲ್ಲಿ
0: ಮೇಡಮ್? ಹೌದು, ಎಷ್ಟೊಂದು ಬಾರಿ ಏನಾಗ್ತದೆ, ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ವಾರ್ನಿಂಗ್ ಸಿಂಪ್ಟಮ್ಸ್ ಗಳು ಬರ್ತದೆ ಕೆಲವೊಬ್ಬರಲ್ಲಿ, ಅದನ್ನ ನಾವು TIA ಅಂತ ಕರಿತೀವಿ. TIA ಅಂದ್ರೆ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ಸ್ ಅಂತ. ಸೊ ಇದೇನಾಗ್ತದೆ, ಹಲವು ಬಾರಿ ಒಂದು ಭಾಗ, ಫಾರ್ ಎಕ್ಸಾಂಪಲ್ ಬಲಗಡೆ ಕೈ ಕಾಲು ಹಾಗೂ ಮಾತು ತೊದಲಾಗೋದಿರ್ಬೋದು, ಕೆಲವು ನಿಮಿಷಗಳು 5-10 ನಿಮಿಷ ಆಗಿ ಸಂಪೂರ್ಣವಾಗಿ ಪೇಷಂಟ್ ರಿಕವರ್ ಆಗಿಬಿಟ್ಟಿರ್ತಾರೆ. ಅದು ವಾರ್ನಿಂಗ್ ಸೈನ್ ಇದ್ದಂಗೆ. ಅಂದ್ರೆ ನೀವು ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ಬಟ್ ಹಲವಾರು ಬಾರಿ ಜನ ಏನ್ ಮಾಡ್ತಾರೆ, ಈ ರೀತಿ 3-4 ಬಾರಿ ಆಗಿರುತ್ತೆ ಆದ್ರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು TIAs ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅದು ವಾರ್ನಿಂಗ್ ಸಿಗ್ನಲ್. ಅದಾದಾಗ ಬೇಗನೆ ಆಸ್ಪತ್ರೆಗೆ ಹೋದ್ರೆ ನಿಮಗೆ ಸ್ಟ್ರೋಕ್ ಆಗುವ ಸಾಧ್ಯತೆಯನ್ನೇ ನಾವು
1: ತಡೆ ಹಿಡಿಬಹುದು. ಮುನ್ಸೂಚನೆ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಈಗ ನೀವು ಆಸ್ಪತ್ರೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಈಗ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಸ್ಟ್ರೋಕ್ ಆಯ್ತು ಅಥವಾ ಲಕ್ವ ಹೊಡಿತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು?
0: ಆ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ, ಬಿ ಫಾಸ್ಟ್ ಅನ್ನೋ ಸಿಂಪ್ಟಮ್ಸ್ ಗಳು ಕಂಡು ಕೂಡಲೇ, ನೀವು ಸಾಧ್ಯವಾದಷ್ಟು ಬೇಗನೆ ಸ್ಟ್ರೋಕ್ ರೆಡಿ ಇರತಕ್ಕಂತ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಗಳಂದ್ರೆ ಏನು, ಕೊನೆ ಪಕ್ಷ ಅಲ್ಲಿ CT scan ಏನ ಫೆಸಿಲಿಟಿ ಇರ್ತದೆ. ಅಟ್ಲೀಸ್ಟ್ ಒಂದು CT scan ಮಾಡಿಬಿಟ್ಟು ರಕ್ತ ಹೆಪ್ಪುಗಟ್ಟಿರಬಹುದಾ ಅಥವಾ ರಕ್ತ ಸ್ರಾವ ಇದೆಯಾ ಅಲ್ಲ ಅನ್ನೋದು ಗೊತ್ತಾಗ್ತದೆ ಅವರಲ್ಲಿ. ಅಲ್ಲಿಂದ ಮುಂದಕ್ಕೆ ಇಂಜೆಕ್ಷನ್ ಕೊಡೋ ಫೆಸಿಲಿಟಿ ಇದ್ರೆ ಕೊಡಿಸ್ಕೊಂಡು ಮುಂದಿನ ಸೆಂಟರ್ಗಳಿಗೆ ಹೋಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಈ ಆಸ್ಪತ್ರೆಗಳಲ್ಲೂ ಕೂಡ ನಾವು 3-4 ನಮೂನಿ ಇದೆ ಮೇಡಮ್. ಒಂದರಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೀವಿ, ಇನ್ನೊಂದರಲ್ಲಿ ಪ್ರೈಮರಿ ಸ್ಟ್ರೋಕ್ ಸೆಂಟರ್ ಅಂತೀವಿ. ಆ ಮೊದಲನೇ ಹಂತದಕ್ಕಿಂತ ಇನ್ನೂ ಉತ್ತಮ ವ್ಯವಸ್ಥೆಗಳಲ್ಲಿರ್ತದೆ, MRI ಇರ್ತದೆ. ಇನ್ನು ನೆಕ್ಸ್ಟ್ ಅಂತಂದ್ರೆ ಥ್ರಾಂಬೆಕ್ಟಮಿ ಕೇಪೇಬಲ್ ಅಂತ ಹೇಳಿದೆ ನಿಮಗೆ, ಎಲ್ಲಿ ಡೈರೆಕ್ಟ್ ಆಗಿ ಹೋಗಿ ರಕ್ತನಾಳನ ಕ್ಲಾಟ್ ಅನ್ನ ತೆಗೆಯುವಂಥದ್ದು. ಇನ್ನು ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಇರ್ತದೆ, ಇದು ಹೆಚ್ಚಾಗಿ ಬಿಗ್ಗರ್ ಸಿಟೀಸ್ ಮೆಟ್ರೋಸ್ ಅಲ್ಲಿ ಇರ್ತದೆ, ವೇರ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಲೈಕ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ನ್ಯೂರೋ ICU, ನ್ಯೂರೋ ರಿಹೆಬಿಲಿಟಿ.

0: meditation 24/7.
1: Okay.
0: All the time. So ನಿಮಗೆ ಹತ್ತಿರವಿರತಕ್ಕಂಥ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ದಯವಿಟ್ಟು ಸಣ್ಣ ಕ್ಲಿನಿಕ್ಗಳಾಗಲಿ, ನರ್ಸಿಂಗ್ ಹೋಮ್ಗಳಾಗಲಿ, ಎಲ್ಲಿ ನಿಮಗೆ ಇಮೇಜಿಂಗ್ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಆಮೇಲೆ ಈ ಭಾಗದಲ್ಲಿ ರೂರಲ್ ಏರಿಯಾಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಕೊಬ್ಬರಿ ಎಣ್ಣೆ ಕುಡಿಸುವಂತ ಒಂದು ಪದ್ಧತಿ ಇದೆ. ಈ ಪದ್ಧತಿ ಮೊದಲನೇದಾಗಿ ಅದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೊ ಮಾಡೋದು ಒಳ್ಳೆಯದಲ್ಲ. ಎರಡನೆಯದು, ಈ ಪೇಷಂಟ್ಗಳಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವ ಒಂದು ಭರದಲ್ಲಿ ಕೆಲವು ಬಾರಿ ನಾನು ಎರಡೆರಡು ಕೊಬ್ಬರಿ ಎಣ್ಣೆ ಬಾಟ್ಲುಗಳನ್ನು ಕುಡಿಸಿರುವಂತ ಸನ್ನಿವೇಶಗಳಿದೆ. ಅದು ಅನ್ನನಾಳಕ್ಕೆ ಹೋಗುವ ಬದಲು ಎಷ್ಟೊಂದು ಸಾರಿ ಶ್ವಾಸಕೋಶಕ್ಕೆ ಹೋಗಿಬಿಟ್ಟಿರುತ್ತೆ. ಶ್ವಾಸಕೋಶಕ್ಕೆ ಹೋದ್ರೆ ಅವರುಗಳಿಗೆ ಆಸ್ಪಿರೇಷನ್ ನ್ಯೂಮೋನಿಯಾ ಅನ್ನೋ ಒಂದು ಸಮಸ್ಯೆ ಆಗ್ತದೆ. ಆ ಆಸ್ಪಿರೇಷನ್ ನ್ಯೂಮೋನಿಯಾ ಆದ್ರೆ ನಾವು ಎಷ್ಟೊಂದು ಬಾರಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಕೊಡೋದ್ರ ಬದಲಾಗಿ ಅವರನ್ನು ICUಯಲ್ಲಿ ಮ್ಯಾನೇಜ್ ಮಾಡಬೇಕಾದಂತ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್ ಆಗ್ತದೆ,
1: ಇರಬೇಕಾಗುತ್ತೆ,
0: ಹೆಚ್ಚು ದಿನ ಇರಬೇಕಾಗ್ತದೆ. ಅದರಿಂದ ಪೇಷಂಟ್ಗೆ ತೊಂದರೆ, ಅದರಿಂದ
1: ಎಲ್ಲ ರೀತಿಯ ತೊಂದರೆಗಳಿಗೆ. ಹಾಗಾಗಿ ಕೊಬ್ಬರಿ ಕುಡಿಸಬೇಡಿ ಅನ್ನುವಂಥದ್ದೇ ಕಿವಿ ಮಾತು.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಚಿಕಿತ್ಸೆ ಏನೆಲ್ಲ ಉಂಟು?
0: ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ನೀವು ಬೇಗನೆ ಈ ಹಾಸ್ಪಿಟಲ್ಗಳಿಗೆ ಬಂದ್ರೆ, 4.5 ಗಂಟೆ ಒಳಗಡೆ ಬಂದ್ರೆ ಸೂಕ್ತವಾದ ಪೇಷಂಟ್ಸ್ಗಳಿರ್ತಾರೆ. ಅದಕ್ಕೂ ಕೂಡ ಕ್ರೈಟೀರಿಯಾಗಳಿದೆ ಮೇಡಮ್. ಇಂಡಿಕೇಶನ್ಸ್, ಕಾಂಟ್ರಾ ಇಂಡಿಕೇಶನ್ಸ್ ಅಂತೀವಿ. ಅಂದ್ರೆ ಯಾರಲ್ಲಿ ನಾವು ಕೊಡೋದಕ್ಕೆ ಬರೋದಿಲ್ಲ ಇಂಜೆಕ್ಷನ್ ಅನ್ನ, ಎಲ್ಲರಲ್ಲೂ ಕೊಡಕ್ ಬರೋದಿಲ್ಲ. ಈಗ ರಕ್ತದ ಒತ್ತಡ ತುಂಬಾ ಜಾಸ್ತಿ ಇದ್ರೆ ಬರೋದಿಲ್ಲ, ಬ್ಲಡ್ ಶುಗರ್ಸ್ ಅತಿಯಾಗಿ ಇದ್ರೆ ಕೊಡಕ್ ಬರೋದಿಲ್ಲ. ಈಗ ರೀಸೆಂಟ್ ಆಗಿ ಸರ್ಜರಿಗಳಾಗಿರುತ್ತೆ, ಅವರಲ್ಲಿ ಕೆಲವರಲ್ಲಿ ಕೊಡಕ್ ಬರೋದಿಲ್ಲ. ಸೊ ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಕ್ವಶನೇರ್ ಅಂತ ಹೇಳ್ತೀವಿ, ರೆಡಿ ಇರ್ತದೆ. ಬಂದ ತಕ್ಷಣ ಕ್ವಶನೇರ್ ನೋಡಿಬಿಟ್ಟು ಸೂಕ್ತವಾದ ಪೇಷಂಟ್ಗಳಲ್ಲಿ ಆ ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಇದು ಒಂದು ಭಾಗ. ಈಗ 4.5 ಗಂಟೆಗಳ ನಂತರ ಬಂದ್ರೆ ಬ್ಲಡ್ ಥಿನ್ನರ್ಸ್ ಅಂತ ಇರ್ತದೆ, ಸಾಮಾನ್ಯವಾಗಿ ಹೇಳೋ ಭಾಷೆಯಲ್ಲಿ ಆಸ್ಪಿರಿನ್, ಕ್ಲೋಪಿಡಾಗ್ರಿಲ್ ಅಂತ ಮಾತ್ರೆಗಳು ಬರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋ ಮಾತ್ರೆಗಳಿರ್ತದೆ, ಅದನ್ನ ಸ್ಟ್ಯಾಟಿನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನು ಕೊಟ್ಟು ಜೊತೆಗೇನೆ ಸೈಮಲ್ಟೇನಿಯಸ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಬ್ಲಡ್ ಶುಗರ್ ಅನ್ನು ಕಡಿಮೆ ಮಾಡುವಂಥದ್ದು, ಬ್ರೈನಲ್ಲಿ ಆಗಿರೋ ಸ್ಟ್ರೋಕಿಂದ ಉದ್ಭವ ಆಗುವ ಬಾವನ್ನು ಕಡಿಮೆ ಮಾಡೋದಕ್ಕೆ ಅದನ್ನು ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ, ಅದನ್ನು ಕಡಿಮೆ ಮಾಡೋ ಇಂಜೆಕ್ಷನ್ಗಳು, ಹಾಗೂ ಕೆಲವೊಬ್ಬರಲ್ಲಿ ಫಿಟ್ಸ್ ಕೂಡ ಆಗುವ ಸಾಧ್ಯತೆಗಳಿರ್ತದೆ ಸ್ಟ್ರೋಕ್ ಆದಾಗ. ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಇಂಜೆಕ್ಷನ್ಸ್ಗಳನ್ನ ಕೊಡ್ತೀವಿ. ಸೊ ಪೇಷಂಟ್ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗೆ ಜೊತೆಗೇನೆ ಫಿಸಿಯೋಥೆರಪಿ ಕೂಡ ಶುರು ಮಾಡ್ಕೊಡ್ತೀವಿ. ರಿಹಾಬಿಲಿಟೇಷನ್ ಅಂಡ್ ಫಿಸಿಯೋಥೆರಪಿ,
1: ಪುನರ್ವಸತಿ, ಫಿಸಿಯೋಥೆರಪಿ ಕೂಡ ಇರುತ್ತೆ ಅಂತ. ಡಾಕ್ಟರ್, ಯಾರಿಗೆ ಹೆಚ್ಚಾಗಿ ಬರಬಹುದು ಈ ಒಂದು ಸಮಸ್ಯೆ ಅಂತ?
0: ಸೊ ಸಾಮಾನ್ಯವಾಗಿ ಸ್ಟ್ರೋಕ್ ಅಂತ ನಾವು ಹೇಳಿದಾಗ ನಾವು ಹೇಳೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೆಸಿಟಿ, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದವರಲ್ಲಿ ಇದು ಮೋಸ್ಟ್ ಕಾಮನ್ ಆಗಿ ನಾವು ಸ್ಟ್ರೋಕ್ಗಳು ನೋಡೋ ಪೇಷಂಟ್ಸ್ಗಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ದಯವಿಟ್ಟು ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. ಬಿ ಪಿ ಇರ್ತದೆ, ಶುಗರ್ ಇರ್ತದೆ, ಏ ನನಗೇನಾಗಲ್ಲ, ಚೆನ್ನಾಗೇ ಇದ್ದೀನಿ, ಅವಶ್ಯಕತೆ ಇಲ್ಲ, ಡೈಲಿ ನುಂಗ್ಬೇಕಾ ಗುಳಿಗೆಯನ್ನು, ಇದು ಬಹಳಷ್ಟು ಜನರಲ್ಲಿ ಒಂದು
1: ಪ್ರಶ್ನೆ.
0: ಬಟ್ ಅವ್ರು ಏನ್ ಮಾಡ್ತಾರೆ, ಹಲವಾರು ವರ್ಷಗಳನ್ನ ಅದು ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ದಿನ ಕಾಂಪ್ಲಿಕೇಶನ್ಸ್ಗಳನ್ನ ಮಾಡಿಕೊಂಡು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಸೊ ಅಲ್ಲಿವರೆಗೂ ಮಾಡಿರೋದೆಲ್ಲ ಅದು ಕಾಂಪ್ಲಿಕೇಶನ್ ಆಗಿ ತೊಂದರೆಗೆ ಒಳಪಟ್ಟಿರ್ತಾರೆ.
1: ಒಂದೇನು ನಮ್ಮ ದೇಹದಲ್ಲಿ ಶಕ್ತಿ ಇತ್ತು ಅದು ಇರೋವರೆಗೂ ಬೇರೆ ಎಲ್ಲ ಒತ್ತಡಗಳನ್ನ ತಡ್ಕೊಂಡಿರುತ್ತೇನು. ಈಗೇನು ನೀವು ಬಿ ಪಿ ಅಂದ್ರಿ, ಶುಗರ್ ಅಂದ್ರಿ, ಎಷ್ಟು ಸಾಧ್ಯ ಇದೆ ಅಷ್ಟು ಮಟ್ಟಿಗೆ ತಡ್ಕೊಂಡಿರುತ್ತೆ. ಕೊನೆಗೊಂದು ದಿನ ಅದು
0: ಅಂದ್ರೆ ಅದು ದೇಹ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ ಮೇಡಮ್, ಅದಕ್ಕೊಂದು ಹಂತ
1: ಇರುತ್ತೆ,
0: ಕಾಂಪ್ಲಿಕೇಶನ್ಸ್ ಗಳಿಗೆ ಒಳಪಟ್ಟು ಬಿಡ್ತಾರೆ.
1: ಓಕೆ ಡಾಕ್ಟರ್, ತಡೆಗಟ್ಟಬಹುದಾ?
0: ಅದನ್ನ ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಇದು ಎಲ್ಲಾ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ನ ಮೂಲ ಉದ್ದೇಶನೇ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ, ನಮ್ಮ ಎಜುಕೇಶನ್ ಸಿಸ್ಟಮ್ ಇಂದನೇ ಬರಬೇಕದು. ಸೊ ಇನ್ ಜನರಲ್ ಪ್ರಿವೆನ್ಷನ್ ಅಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು, ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಲ್ಲಿ ಇವತ್ತಿನ ದಿವಸ ಡಯಟ್. ಡಯಟ್ ಅಲ್ಲಿ ಟೂ ಮಚ್ ಆಫ್ ಶುಗರ್, ಟೂ ಮಚ್ ಆಫ್ ಸಾಲ್ಟ್, ಇವುಗಳನ್ನು ಅವಾಯ್ಡ್
1: ಮಾಡಬೇಕು.
0: ಟೂ ಮಚ್ ಆಫ್ ಆಯಿಲ್ ಕಂಟೆಂಟ್ ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್ ಮಿನಿಮಮ್ 30-40 ನಿಮಿಷ ಕೊನೆ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಜೊತೆಗೆ ಬಿ ಪಿ ಶುಗರು ಇದೆ ಅನ್ನೋದಕ್ಕೆ 40 ವರ್ಷದ ನಂತರ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೊಂಡು ಇದೆ ಅನ್ನೋದು ಗೊತ್ತಾಗ

0: ಆದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ತಾ ಇರೋದು ಕೂಡ ಒಳ್ಳೆಯದು. ಇನ್ನು ದುಶ್ಚಟಗಳಿಂದ ದೂರ ಇರೋದು ಬಹಳಷ್ಟು ಒಳ್ಳೆಯದು. ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಅಂತ ಹೇಳ್ತೀವಿ, ಅವುಗಳಿಂದ ದೂರ ಇರೋದು ಒಳ್ಳೆಯದು. ಇವುಗಳಿಂದ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳಲ್ಲಿ ಮೊದಲೇ ಸ್ವಲ್ಪ ಸ್ಕ್ರೀನಿಂಗ್ ಅಂತ ಹೇಳಿ, ಆ ಸ್ಕ್ರೀನಿಂಗ್ ಮೂಲಕ ಕಂಡು ಹಿಡಿದು ಮುಂದೆ ಆಗುವ ಸಮಸ್ಯೆಯನ್ನ ತಡೆಗಟ್ಟಬಹುದು ಅಂತ ಇರುತ್ತೆ. ಈ ಸ್ಟ್ರೋಕ್ ಅಲ್ಲೂ ಆ ರೀತಿಯಾದ ಏನಾದರೂ ಅಡ್ವಾನ್ಸ್ ಆಗಿರುವಂತಹ ವಿಷಯಗಳು ಇದೆಯಾ?
0: ಸ್ಕ್ರೀನಿಂಗ್ ಮೂಲಕ ಸ್ಟ್ರೋಕ್ ಆಗುವ ಸಾಧ್ಯತೆಗಳನ್ನ ಪತ್ತೆ ಹಚ್ಚೋದು ಕಷ್ಟ ಮೇಡಮ್, ಆ ರೀತಿ ಇಲ್ಲ. ಬಟ್ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ಗಳಂತ ನಾನು ಏನ್ ಹೇಳಿದೆ, ಅವುಗಳನ್ನ ನಾವು ಮ್ಯಾನೇಜ್ ಮಾಡ್ಕೊಂಡಿದ್ರೆ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತದೆ.
1: ಒಂದು ಸಾರಿ ಸ್ಟ್ರೋಕಿಗೆ ಒಳಗಾದ ವ್ಯಕ್ತಿ ಜೀವನ ಪರ್ಯಂತ ಟ್ರೀಟ್ಮೆಂಟ್ ಅಲ್ಲೇ ಇರಬೇಕು?
0: ಯಸ್ ಮೇಡಮ್, ಒಂದು ಸಲಿ ಕ್ಲಾಟ್ ಇದೆ ಅಂತ ಗೊತ್ತಾದ್ಮೇಲೆ ಅದರದ್ದು ಮೊದಲನೇ ಹಂತದ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಇಡೀ ಲೈಫ್ ಅವರು ಈ ಬ್ಲಡ್ ಥಿನ್ನರ್ ಮಾತ್ರೆಗಳಂತ ಇರ್ತದೆ, ಆ ಮಾತ್ರೆಗಳನ್ನ ತಗೊಳ್ಳೇಬೇಕಾಗ್ತದೆ. ಆಮೇಲೆ ರಕ್ತದ ಒತ್ತಡದಿಂದ ರಕ್ತ ಸ್ರಾವ ಆಗಿರತಕ್ಕಂತ ಪಕ್ಷದಲ್ಲಿ ಬ್ಲಡ್ ಪ್ರೆಷರ್ ಮಾತ್ರ ಇಡೀ ಲೈಫ್ ಲಾಂಗ್ ಅವರು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
1: ಡಾಕ್ಟರ್, ಈಗ ನೀವು ಟ್ರೀಟ್ಮೆಂಟ್ ವಿಷಯದಲ್ಲಿ ಈಗ ಎರಡು ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರಿ, ಕ್ಲಾಟ್ ತೆಗೆಯೋದು ಹೇಳಿದ್ರಿ, ರಕ್ತ ಸ್ರಾವ ಆದಾಗ ಯಾವ ರೀತಿಯ ಚಿಕಿತ್ಸೆ ಇರುತ್ತೆ?
0: ರಕ್ತ ಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾನೇಜಿಂಗ್ ಬ್ಲಡ್ ಪ್ರೆಷರ್. ಎಷ್ಟೊಂದು ಪೇಷಂಟ್ಸ್ ಗಳು ರಕ್ತ ಸ್ರಾವ ಆಗಿರೋರಲ್ಲಿ ಬ್ಲಡ್ ಪ್ರೆಷರ್ 200 ಮೇಲೆಲ್ಲ ಹೋಗಿರ್ತದೆ, ಅಂದ್ರೆ 220 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ, ಅಷ್ಟು ಮಟ್ಟಿಗೆ ಹೋಗಿರ್ತದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಯೂಸ್ ದ ಬ್ಲಡ್ ಪ್ರೆಷರ್. ಏನಕ್ಕೆ ಅಂದ್ರೆ ಆ ರಕ್ತದ ಒತ್ತಡವನ್ನು ನಾವು ಕಡಿಮೆ ಮಾಡದೇ ಇದ್ದಾಗ ರಕ್ತಸ್ರಾವದ ಪ್ರಮಾಣ ನಮ್ಮ ಸೀಕ್ವೆನ್ಷಿಯಲ್ ಸ್ಕ್ಯಾನ್ ಮಾಡ್ತಾ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದರಿಂದ ಒಂದು ಭಾಗದ ಬ್ರೈನ್ ಅಲ್ಲಿ ಬಾವಿನ ಪ್ರಮಾಣ ವಿಪರೀತವಾಗಿ ಬಿಡ್ತದೆ. ಆ ವಿಪರೀತವಾದ ಬಾವಿಂದ ಇನ್ನೊಂದು ನಾರ್ಮಲ್ ಬ್ರೈನಿನ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಸೊ ಹಲವಾರು ಬಾರಿ ಏನಾಗ್ತದೆ, ತುಂಬಾ ದೊಡ್ಡ ಪ್ರಮಾಣದ ರಕ್ತಸ್ರಾವ ಆದಾಗ ಒಂದು ಸೈಡಿನ ಬ್ರೈನಿನ ಇದೇನ್ ಸ್ಕಲ್ ಅಂತೀವಲ್ಲ ಮೇಡಮ್, ಅದರದ ಚಿಪ್ ಅನ್ನ ತೆಗಿತಾರೆ ಟು ರೆಡ್ಯೂಸ್ ದ ಪ್ರೆಷರ್. ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಸರ್ಜರೀಸ್. ಸೊ ನಿಮ್ಮ ಬಿಗ್ ಹಾಸ್ಪಿಟಲ್ ನಮ್ಮ SS ನಾರಾಯಣ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ವಿಭಾಗದಲ್ಲಿ ನಾವು ಮಾಡ್ತೇವೆ ಇದನ್ನ. ಚಿಪ್ ಅನ್ನ ತೆಗೆಯೋದ್ರಿಂದ ಆ ಒತ್ತಡವನ್ನ ತೆಗೆದ ಹಾಗೆ ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು, ಬಾವನ್ನ ಕಡಿಮೆ ಮಾಡೋದು, ಫಿಟ್ಸ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡೋಕೆ ಇಂಜೆಕ್ಷನ್ ಕೊಟ್ಟು ನ್ಯೂರೋ ICU ಅಲ್ಲಿ ಪೇಷಂಟ್ ಅನ್ನ ಮ್ಯಾನೇಜ್ ಮಾಡ್ತೀವಿ.
1: ಒಂದು ಸಾರಿ ಓಪನ್ ಆದಂತ ರಕ್ತನಾಳ ಮತ್ತೆ ಅದು ಸರಿ ಹೋಗುತ್ತಾ?
0: ಹೌದು ಮ್ಯಾಮ್, ಸರಿ ಹೋಗ್ತದೆ. ಬಾಡಿ ಹ್ಯಾಸ್ ಎ ಮೆಕ್ಯಾನಿಸಮ್ ಟು ಹೀಲ್, ಸರಿ ಹೋಗ್ತದೆ. ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜಕ್ಕೆ ನಾವು ಹೇಳೋದು ಏನಂದ್ರೆ, ಸ್ಟ್ರೋಕ್ ಅಂತ ಆದಾಗ ತುಂಬಾ ಹೊತ್ತು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಬನ್ನಿ. ಇನ್ ಜನರಲ್ ಹೇಳೋದಾದ್ರೆ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ಅಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರ್ತದೆ. ಒಂದು
1: ಭಾಗ ಜಾಸ್ತಿ ಆಯ್ತು.
0: ಸೊ ನಮ್ಮ ದೇಶದಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ 100 to 150 ಜನರಲ್ಲಿ, 100,000 100 to 150 ಜನ ಪರ್ ಇಯರ್ ಸ್ಟ್ರೋಕಿಗೆ ಒಳಪಡ್ತಾರೆ. ಸೊ ಇದನ್ನ ನಾವು 4th ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತೀವಿ ನಮ್ಮ ದೇಶದಲ್ಲಿ. 4th ಲೀಡಿಂಗ್ ಕಾಸ್ ಆಫ್ ಡೆತ್
1: ಅಂದ್ರೆ ಏನು, ಮರಣ ಸಂಖ್ಯೆ ಇದೆ ಅದಕ್ಕೆ 4ನೇ ಕಾರಣ ಆಗಿದೆ ಈ ಸ್ಟ್ರೋಕ್ ಅನ್ನುವಂಥದ್ದು.
0: ಆಮೇಲೆ 5th ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ. ಒಬ್ಬ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳದೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ನ್ಯೂನತೆ ಆದಾಗ ಅವರು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ ಬರ್ತದೆ. ಒಬ್ಬ ಮನುಷ್ಯ ಹಾಸಿಗೆ ಹಿಡಿದ್ರೆ ಇವತ್ತಿನ ದಿನದಲ್ಲಿ ಅವರನ್ನ ನೋಡ್ಕೊಳ್ಳೋದಕ್ಕೆ,
1: ಹೌದು,
0: ಸೊ ಇಟ್ ಟೇಕ್ಸ್ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ.
1: ಆ ಮನುಷ್ಯನ ಮಾನವ ಸಂಪನ್ಮೂಲನು ಅಲ್ಲಿ ವ್ಯಯ ಆಯ್ತು ಅಥವಾ ಅದು ವ್ಯರ್ಥ ಆಯ್ತು, ನಮ್ಮ ಸಮಾಜಕ್ಕೆ ಸಿಕ್ಲಿಲ್ಲ. ಮತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರು ಅವ್ರಿಗೂ ಕೂಡ ತೊಂದರೆ ಆಯ್ತು. ಅದು ಹಣಕಾಸಿಂದ ಇರಬಹುದು,
0: ಆರ್ಥಿಕವಾಗಿ, ಎಮೋಷನಲಿ ಕೂಡ,
1: ಸಾಮಾಜಿಕ
0: ಲಾಟ್ ಆಫ್ ಡ್ರೇನ್ ಆನ್ ದ ಫ್ಯಾಮಿಲಿ.
1: ಹೌದು.
0: ಸೊ ನಾವು ಸಾಧ್ಯವಾದಷ್ಟು ಮೊದಲು ಪ್ರಿವೆನ್ಷನ್, ನಿಮ್ಮಲ್ಲಿರ್ತಕ್ಕಂಥ ಕೋಮಾರ್ಬಿಡಿಟೀಸ್ಗಳನ್ನ ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಅಪ್ಪಿತಪ್ಪಿ ಈ ಸಮಸ್ಯೆಗಳು ಬಂದಾಗ ಬೇಗನೆ ಆಸ್ಪತ್ರೆಗೆ ಹೋಗೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಡಿಸೆಬಿಲಿಟಿ ಅಥವಾ ನ್ಯೂನತೆಗಳನ್ನ ಕಡಿಮೆ ಮಾಡಬಹುದು.
1: ಇಲ್ಲಿ ಬೆಡ್ ರಿಡನ್ ಆಗೋರೆ ಜಾಸ್ತಿ ಅಲ್ವಾ ಡಾಕ್ಟ್ರೆ, ಈ ಒಂದು ಸ್ಟ್ರೋಕ್ ಆದಾಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲೇ ಇಲ್ಲ ಅಂದ್ರೆ.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು ಮಾಹಿತಿಗಾಗಿ, ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು ಮ್ಯಾಮ್.
2: ಇದುವರೆಗೂ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ SS ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
1: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
0: ದೇಹದಾನ ಜೀವದಾನಕ್ಕೆ ಸಮಾನ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಮಯ ಒಂದು ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂಥ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ. ಸರ್
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಮಯದಲ್ಲಿ ಅಂದ್ರೆ ಇದು ಏನು, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದ್ರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂತ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ

0: ತರುವಂತದ್ದು, ಇಲ್ಲ ಭೂಮಿ ಉಳುಮೆ ಮಾಡುವಂತದ್ದು, ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗ್ಬೇಕು ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಮಿಟಿ ಅಂತ. ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕ್ ಹೋಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು, ಇಲ್ಲ ಮಳೆನೇ ಆಗದೇ ಇರ್ಬೋದು, ಡ್ರೈ ಆಗ್ಬಿಡ್ಬೋದು. ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ, ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ, ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳ ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ, ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ, ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ಗೆ ತಗೊಂಡು ಹೋಗ್ತಾರೆ. ಸೊ ಹಂಗೆ ಕಟಾವು ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು, ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತ್ ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ. ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ. ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದು ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರೂ ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ತೇ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಈ ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರ ಅವ್ರು ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗುತ್ತೆ.

0: ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದಾರೆ. ಎಲ್ಲ ರೈತರದ್ದು ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೆ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ TARA ಶಸ್ತ್ರಾಸ್ತ್ರದ

0: ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ TARA ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. TARA ಅನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ, ಇಮಾರತ್ ಮತ್ತು ಇತರ DRDO ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು DCPP ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ DRDO, IAF, DCPP, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರೆಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ DS ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟ್ರೀಯ ಸಮೃದ್ಧಿಗೆ ರಾಷ್ಟ್ರದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ S. ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ IMF ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು IMF ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ GDP ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ KP ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ AS ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆ

0: ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ, ಇದು ಜನಮನದ ಕಣ್ಮಣಿ, ಜ್ಞಾನಭಂಡಾರದ ಗಣಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ನಮ್ಮ ಸ್ಟುಡಿಯೋ ಸಮಯ 1:40:46. ಇದೀಗ ಉಲ್ಲಾಸ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ.

0: ಆತ್ಮೀಯ ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಮತ್ತು ಭಾವಗೀತೆಗಳನ್ನು ಕೇಳುವಿರಿ. ಇದೀಗ ಕೇಳಿ ಮೊದಲಿಗೆ ಒಂದು ಪ್ರಕಟಣೆ.
1: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನಿಮಗೆ ಇತಿಹಾಸದತ್ತ ನಮ್ಮೆಲ್ಲರ ಚಿತ್ತ ಎಂಬಂತೆ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳ್ತೇನೆ. ನಮ್ಮ ಕೇಳುಗರು ಈಗಾಗಲೇ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾವ ಪ್ರಶ್ನೆ ಕೇಳ್ತಾರೆ ಅಂತ. ಹಾಗಾದ್ರೆ ಪ್ರಶ್ನೆ ಹೀಗಿದೆ: ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ: ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಕೇಳುಗರೆ, ಈ ಪ್ರಶ್ನೆಗೆ ನಾನು ಒಂದು ಭಾವಗೀತೆ ಮತ್ತು ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಮುಗಿಯುವಷ್ಟು ಕಾಲಾವಕಾಶವನ್ನು ಕೊಡ್ತೇನೆ. ಈ ಅವಧಿಯ ಒಳಗೆ ಬಂದಂಥ ಉತ್ತರ ಕಳುಹಿಸಿದವರ ಹೆಸರುಗಳನ್ನು ತಗೋತೀನಿ. ನೀವು ಉತ್ತರ ಕಳುಹಿಸುವಾಗ ಕನ್ನಡದಲ್ಲಿ ಮೊದಲು ನಿಮ್ಮ ಹೆಸರು, ಊರಿನ ಹೆಸರು, ನಂತರ ಉತ್ತರವನ್ನು ಟೈಪ್ ಮಾಡಿ ಕಳುಹಿಸಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಕೇಳುಗರೆ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದೆ. ಆ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಈಗ ತಾನೇ ರೇಡಿಯೋನ್ನು ಕೇಳ್ತಾ ಇರುವಂಥವರಿಗೆ ಪ್ರಶ್ನೆ ಹೀಗಿತ್ತು: ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದೆ. ಇನ್ನು 5 ನಿಮಿಷಗಳ ಕಾಲಾವಕಾಶ ಇದೆ, ಉತ್ತರವನ್ನು ಕಳಿಸ್ತೀರಾ ಅಲ್ವೇ? ಇದೀಗ ಕೇಳಿ.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದು ನನಗೆ ಅತ್ಯಂತ ಇಷ್ಟವಾದಂಥ ಕತೆ, ನಿಜವಾಗಿ ಒಂದು ಪದ್ಯ ಇದು. ಮೈರಾ ಬ್ರೂಕ್ಸ್ ವೆಲ್ಚ್ ಅಂತ ಒಬ್ಬ ಮಹಿಳೆ ಅದ್ಭುತವಾದ ಒಂದು ಕವನ ಬರೆದಿದ್ದಾರೆ.

0: ದ ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ನಾವು ಓದ್ಬೇಕದನ್ನು, ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ಒಬ್ಬ ಗುರು ಏನು ಬದಲಾಯಿಸಬಹುದು ಜೀವನ ಅನ್ನೋದ್ರ ಬಗ್ಗೆ ಬರೆದಂತಹದ್ದು. ಒಂದು ಕತೆ ರೂಪದಲ್ಲಿ ಇದೆ ಅದು, ಚಂದದ ಕತೆ. ಒಂದು ಹರಾಜಿನ ಮನೆ, ನಿಮ್ಗೆ ಗೊತ್ತು ಹರಾಜು ಮಾಡ್ತಾರಲ್ಲ, ಅಲ್ಲಿ ವಿಶೇಷವಾದಂಥ ಚಿತ್ರ ವಿಚಿತ್ರವಾದಂಥ ಪುರಾತನ ವಸ್ತುಗಳನ್ನು ಹರಾಜು ಹಾಕ್ತಾರೆ. ಇಂಥ ದಿನ ಇಂಥ ವಸ್ತುಗಳು ಹರಾಜು ಮಾಡ್ತೀವಿ ಅಂತ ತೀರ್ಮಾನ ಮಾಡಿ ಪೇಪರ್ಗಳಲ್ಲಿ ಪ್ರಚಾರ ಮಾಡ್ತಾರೆ. ಆ ದಿನ ಆಸಕ್ತರಾದಂಥ ಜನ ಬಂದು ಸೇರ್ತಾರೆ. ಹರಾಜು ಮಾಡೋನು ಏನು ಮಾಡ್ತಾನೆ, ಎತ್ತರದ ಪ್ಲಾಟ್ಫಾರ್ಮ್ ಮೇಲೆ ಹೋಗ್ತಾನೆ, ಒಂದೇ ವಸ್ತುವನ್ನು ಎತ್ತಿ ಒಂದು ಟೇಬಲ್ ಮೇಲೆ ಇಡ್ತಾನೆ, ಈ ವಸ್ತುವಿನ ಹರಾಜು ಪ್ರಾರಂಭ ಆಗ್ತದೆ ಅಂತಾನೆ. ಈ ನಂತರ ಈ ವಸ್ತುವಿನ ಅತಿ ಕಡಿಮೆ ಬೆಲೆ ಎಷ್ಟು ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಬೆಲೆ ಯಾರು ಕೊಡ್ತಾರೋ ಅವ್ರಿಗೆ ವಸ್ತು ದೊರೀತದೆ ಅಂತ ಹೇಳ್ತಾನೆ. ಆಗ ಶುರು ಆಗ್ತದೆ ಹರಾಜು. ಹೆಚ್ಚಲೆ ಬೆಲೆ ಬರಬಾರ್ದು ಅಂದಾಗ ಏನು ಮಾಡ್ತಾನೆ, ಹೇಳ್ತಾನೆ ನೀವು ತಗೊಳ್ಳಿ ತಗೊಳ್ಳಿ, $50 ಅಲ್ಲ $100 ತಗೊಳ್ಳಿ ಅಂತ ಕೇಳ್ತಾನೆ. ಇದಕ್ಕಿಂತ ಹೆಚ್ಚಿಗೆ ಬೆಲೆ ಬರೋದಿಲ್ಲ ಅಂತಂದಾಗ ಸುತ್ತಿಗೆಯಿಂದ 3 ಬಾರಿ ಮೇಜು ಕುಟ್ಟಿ ಅಷ್ಟಕ್ಕೆ ವಸ್ತು ಮಾರಾಟ ಆಯಿತು ಅಂತ ಘೋಷಿಸ್ತಾನೆ. ಅಲ್ಲಿಗೆ ವಸ್ತುವಿನ ಮಾರಾಟ ಮುಗ್ದಂಗಾಯಿತು. ಒಂದು ದಿವಸ ಹರಾಜಿನ ಅಂಗಡಿಯಲ್ಲಿ ವಸ್ತುಗಳ ಹರಾಜು ನಡೆದಿತ್ತು. ಎಲ್ಲ ವಸ್ತು ಮಾರದ, ಇನ್ನೇನಾದರೂ ಉಳಿದಿದೆಯಾ ಅಂತ ತಿರುಗಿ ನೋಡಿದ ಮಾಲೀಕ. ಅಯ್ಯೋ, ಅಲ್ಲೊಂದು ಹಳೆ ಪಿಟೀಲು ಬಿದ್ದಿದೆ, ಅದನ್ನು ಯಾರು ತಗೋತಾರೆ, ಹಳೆ ಪಿಟೀಲು, ಸಿಕ್ಕಾಪಟ್ಟೆ ಧೂಳು ಬಿದ್ದಿದೆ ಅದ್ರ ಮೇಲೆ, ಇಟ್ಕೊಂಡು ಏನು ಮಾಡೋದು, ಬಂದಷ್ಟು ಬರಲಿ ಬಿಡು ಅಂಥೇಳಿ ಆ ಪಿಟೀಲಿನ ಎಡಗೈಯಿಂದ ಮೇಲಕ್ಕೆ ಎತ್ತಿ ಹೇಳಿದ, ಸ್ನೇಹಿತರೆ ಇದೊಂದು ಹಳೆ ಪಿಟೀಲು, ಇದಕ್ಕೆ ಎಷ್ಟು ಹಣ ಕೊಡ್ತೀರಿ ಅಂತ ಕೇಳಿದ. ಒಂದು ನಿಮಿಷ ಯಾರೂ ಕೇಳಲಿಲ್ಲ. ದಯವಿಟ್ಟು ಕೇಳಿ, ಯಾರಾದರೂ ಕೊಡ್ತೀರಿ ನೋಡಿ, ಎಷ್ಟಕ್ಕೆ ತಗೋತೀರಿ ಹೇಳಿ ಅಂದ. 2 ನಿಮಿಷದ ನಂತರ ಒಬ್ಬ ಕೂಗಿದ, 1 ರೂಪಾಯಿ ಅಂದ. 1 ರೂಪಾಯಿನ, ಯಾರಾದ್ರೂ ಜಾಸ್ತಿ ಮಾಡ್ಬೋದೇನ್ರಿ ನೋಡ್ರಿ, ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ. ಇಲ್ಲಪ್ಪ ಆಯ್ತು 2 ರೂಪಾಯಿ ಅಂದೊಬ್ಬ. ಮತ್ತೆ ಮಾಲೀಕ, ದಯವಿಟ್ಟು ಸ್ವಲ್ಪ ರೇಟ್ ಏರಿಸಿ, ಒಳ್ಳೆ ಪಿಟೀಲು ಇದು, ಸ್ವಲ್ಪ ರಿಪೇರ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ಅಂತ ಕೇಳಿದ. ಕೊನೆಗೊಬ್ಬ 3 ರೂಪಾಯಿ ಅಂತ ಕೂಗಿದೆ. ಆಮೇಲೆ ಯಾರೂ ಬೆಲೆ ಏರಿಸ್ಲಿಲ್ಲ. 3 ರೂಪಾಯಿ ಆದರೂ ಸರಿ, ಇಟ್ಕೊಂಡು ಏನು ಮಾಡೋದು ಅದನ್ನು ಅಂಥೇಳಿ ಸುತ್ತಿಗೆ ತಗೊಂಡ. 3 ರೂಪಾಯಿ ಒಂದು ಸಲ, 3 ರೂಪಾಯಿ 2 ಸಲ, ಇನ್ನೇನು 3 ರೂಪಾಯಿ 3ನೇ ಸಲ ಅಂತ ಹೊಡೆದು ಬಿಟ್ಟರೆ ಮಾರಿದಂಗಾಯ್ತು. ಹೊಡಿಬೇಕು ಅಂತ ಕೈ ಎತ್ತೋದ್ರೊಳಗೆ ಈ ಕೋಣೆಯಲ್ಲಿ ಹಿಂದಿನ ಸಾಲ ಹಿರಿಯರು ಕೂತಿದ್ರು, ಒಬ್ಬರು ಬಿಳಿ ಕೂದಲು. 1 ನಿಮಿಷ ಇರಿ ಅಂತ ಹೇಳಿದರು. ಮುಂದೆ ಬಂದರು. ಆ ಮಾಲೀಕನ ಕೈಯಲ್ಲಿ ಪಿಟೀಲು ತಗೊಂಡ್ರು. ತನ್ನ ಜೇಬಿನಿಂದ ವಸ್ತ್ರ ತೆಗೆದು ಅದನ್ನು ಚೆನ್ನಾಗಿ ಒರೆಸಿ ತಂತಿಗಳನ್ನೆಲ್ಲ ಬಿಗಿ ಮಾಡಿದರು. ಪರೀಕ್ಷೆ ಮಾಡಿ ನೋಡಿದರು, ತಂತಿ ಎಲ್ಲ ಸರಿಯಾಗಿ ಬಿಗಿ ಆಗಿದ್ದಾವೆ. ಹೆಗಲ ಮೇಲೆ ಇಟ್ಕೊಂಡು ಅತ್ಯಂತ ಮಧುರವಾದ ಸ್ವರವನ್ನು ನುಡಿಸಿದರು. ಆ ಬೋ ಇಟ್ಕೊಂಡು ಓಡಿದರು. 5-6 ನಿಮಿಷ ಅದ್ಭುತವಾದ ಸಂಗೀತವನ್ನು ನುಡಿಸಿ ಮತ್ತೆ ಅದನ್ನು ಟೇಬಲ್ ಮೇಲೆ ಇಟ್ಟು ಇನ್ನು ಹರಾಜು ಮಾಡಿ ಅಂಥೇಳಿ ತಮ್ಮ ಜಾಗಕ್ಕೆ ಹೋಗಿ ಕೂತ್ಕೊಂಡ್ರು. ಮಾಲೀಕನಿಗೇನು ತೋಚಲಿಲ್ಲ ಏನು ಮಾಡಬೇಕು ಅಂಥೇಳಿ. ಪಿಟೀಲು ಎತ್ತಿದ. ಎಷ್ಟು ಕೊಡ್ತೀರಿ ಪಿಟೀಲಿಗೆ ಅಂತ ಕೇಳಿದ. ತಕ್ಷಣ ಆ ಮೂಲೆಯಿಂದ ಒಂದು ಕೂಗು ಬಂತು, 1,000 ರೂಪಾಯಿ. ಮತ್ತೊಬ್ರು 2,000 ರೂಪಾಯಿ. ಮತ್ತೊಬ್ರು 3,000 ರೂಪಾಯಿ ಅಂದರು. 3,000 ರೂಪಾಯಿಗೆ ಆ ಪಿಟೀಲು ಮಾರಾಟ ಆಯಿತು. ಜನರಿಗೆಲ್ಲ ಆಶ್ಚರ್ಯ. 10 ನಿಮಿಷದ ಕೆಳಗೆ 3 ರೂಪಾಯಿಗಿಂತ ಹೆಚ್ಚು ಬಾಳದಂಥ ಪಿಟೀಲಿನ ಬೆಲೆ ಒಮ್ಮೆ 3,000 ಆದದ್ದು ಹೇಗೆ ಅಂತ. ತಕ್ಷಣ ಒಬ್ಬ ಹೇಳಿದ, ಇದಾದದ್ದು ಗುರುವಿನ ಮಾಂತ್ರಿಕ ಸ್ಪರ್ಶದಿಂದ ಅಂತ. ನಮ್ಮ ಜೀವನನೂ ಹಾಗೇ ಇದೆ ಸ್ವಾಮಿ, ಆ ಹಳೆ ಪಿಟೀಲಿನ ಹಾಗೆ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಯಾವುದೋ ರೂಪದಲ್ಲಿ ಒಬ್ಬ ಗುರು ಬರ್ತಾನೆ, ಅದರ ಗತಿಯನ್ನು ದಿಶೆಯನ್ನು ಬದಲಾಯಿಸ್ಬಿಡ್ತಾನೆ. ಆದರೆ ನಾವು ಮನಸ್ಸನ್ನು ಸಿದ್ಧ ಮಾಡಿಕೊಂಡಿರ್ಬೇಕಷ್ಟೇ. ಹೇಳ್ತಾರೆ, ಶಿಷ್ಯನ ಮನಸ್ಸು ಸಿದ್ಧವಾದಾಗ ಗುರು ಬರ್ತಾನೆ ಅಂತ. ಗುರು ಬಂದಾಗ ಶಿಷ್ಯನ ಮನಸ್ಸು ಸಿದ್ಧ ಆಗೋದಿಲ್ಲ. ಸಿದ್ಧ ತಯಾರಾಗಿ ಕೂತಿರ್ಬೇಕು ಶಿಷ್ಯ, ನಾನು ಒಪ್ಕೋತೀನಿ ಅಂತ, ಆಗ ಗುರು ಬರ್ತಾನೆ. ಹಾಗೆ ಗುರು ಬರುವ ಲಕ್ಷಣ ಬಂದಾಗ ಈ ಮೈರಾ ಬ್ರೂಕ್ ವೆಲ್ಚ್ ಬರೆದಂಥ ಕತೆ ಇದೆಯಲ್ಲ, ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್, ಎಷ್ಟು ಚೆಂದ ಬರೀತಾರೆ ಅವರು. ದಿ ಥಾಟ್ಲೆಸ್ ಕ್ರೌಡ್ ಕ್ಯಾನ್ ನೆವರ್ ರಿಯಲೈಸ್ ದ ಟಚ್ ದಟ್ ಇಸ್ ಬ್ರಾಟ್ ಬೈ ಎ ಟಚ್ ಆಫ್ ಎ ಮಾಸ್ಟರ್ಸ್ ಹ್ಯಾಂಡ್ ಅಂತ. ಒಬ್ಬ ಗುರು ಬಂದು ನನ್ನ ಜೀವನ ಬದಲಾಯಿಸ್ಬಿಡ್ತಾನೆ, ಬದಲಾಯಿಸೋಕೆ ನಾವು ಕಾಯ್ತಾ ಇರಬೇಕು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೆ,

ಒಂದು ಆರಂಭದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ. ಆ ಪ್ರಶ್ನೆ ಏನು ಅಂತ ಹೇಳೋದಾದ್ರೆ, ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದೆ. ನಮ್ಮ ಕೇಳುಗರು ಉತ್ತರಗಳನ್ನ ಕಳಿಸಿದ್ದಾರೆ. ಯಾರ್ಯಾರು ಯಾವೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ನೋಡೋಣ. ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಕಳಿಸಿದ್ದಾರೆ ಇವರು. ಮತ್ತು ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ ಉತ್ತರವನ್ನು ಕಳಿಸಿದ್ರೆ ಚೆನ್ನಾಗಿತ್ತಿತ್ತು, ಬರೇ ನಿಮ್ಮ ಹೆಸರುಗಳನ್ನು ಮಾತ್ರ ಕಳಿಸಿದ್ದೀರಾ, ನಂತರದಲ್ಲಿ ಉತ್ತರವನ್ನು ಕೂಡ ಕಳಿಸ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಕಳಿಸಿದ್ದೀರಾ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ. ಮತ್ತು ವಾಣಿ ಸತೀಶ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ. ಇನ್ನು ಮತ್ತೊಂದು ಸಂದೇಶ ಇದೆ, ನಮಸ್ತೆ ಮೇಡಮ್ ಅಂತ ಹೇಳಿದ್ದಾರೆ, ತಮಗೂ ಕೂಡ ನಮಸ್ತೆ. ಹರಿಹರದಿಂದ ಸುರೇಶ್ ಬೆಣ್ಣಿ ಅವರು. ಮತ್ತೊಂದು ಸಂದೇಶ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟಿನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಇನ್ನು ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಹಾಗೂ ಮನೆಯವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಧೃತಿ ಲಾವಣ್ಯ ತಮಟ್ಕಲ್ ರಸ್ತೆ ಟೀಚರ್ಸ್ ಕಾಲೋನಿಯಿಂದ, ಸಿ ಎಲ್ ಉಮಾ ಮಹೇಶ್ವರಿ ಅವರು ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇನ್ನು ಮತ್ತೊಂದು ಸಂದೇಶ ಇದೆ, ಶುಭ ಮಧ್ಯಾಹ್ನ ಮೇಡಮ್ ಹೇಗಿದ್ದೀರಾ ಅಂತ ಕಳಿಸಿದ್ದಾರೆ. ಓಕೆ, ನಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ. ಮತ್ತೊಂದು ಸಂದೇಶ ಇದೆ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ರಾಯಭಾಗ ತಾಲೂಕು ಮುಗುಳಕೀಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಮತ್ತು ಅಭಿಷೇಕಯ್ಯ ಹಿರೇಮಠ್ ಅವರು ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದ. ಇನ್ನು ಶಿಲ್ಪಾ ವಿದ್ಯಾನಗರದಿಂದ, ಈಶ್ವರಪ್ಪ ಟಿ ನೇಕಾರ್ ಕೊಂಡ್ಲಹಳ್ಳಿ ಸಿಂಧು ಕೊಂಡ್ಲಹಳ್ಳಿಯಿಂದ ಕಳಿಸಿದ್ದೀರಾ, ಓಕೆ. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂದಿಯಿಂದ, ಎಂ ಆರ್ ಶ್ರೀಕಂಠನ್ ಹಗ್ರಹಾರ ಮೈಸೂರಿನಿಂದ, ಇನ್ನು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಕಳಿಸಿದ್ದಾರೆ, ಓಕೆ ಧನ್ಯವಾದ. ಇನ್ನು ಮತ್ತೊಂದು ಸಂದೇಶ ಇದೆ, ಲತಾ ಸುಹಾಸ್ ಹೊಸಕೋಟೆಯಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಯಾರಿದು ಜೆಸಿಬಿ ಶಿವು ಅವರು ಕಳಿಸಿದ್ದೀರಾ ಸಂದೇಶವನ್ನು, ಧನ್ಯವಾದ. ಮತ್ತೊಂದು ಸಂದೇಶ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಕಳಿಸಿದ್ದೀರಾ. ಬೋಕನಕೆರೆ ವಿಜೇಂದ್ರ ಮೈಸೂರಿನಿಂದ, ಮಲ್ಲಿಕಾರ್ಜುನ ಮೋಗಲಹಳ್ಳಿ ಗ್ರಾಮ ಮೊಣಕಾಲ್ಮೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಕಳಿಸಿದ್ದೀರಾ. ಮತ್ತೊಂದು ಸಂದೇಶ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದನಾ ಅಂದ್ಕೊಳ್ತೀನಿ, ಓಕೆ. ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ಮಹೇಶ್ ಹೊಸೂರು ಶಿಕಾರಿಪುರ ತಾಲೂಕಿನಿಂದ, ಇನ್ನು ಹೊನಕೆ ಹೊಬವ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ಇನ್ನು ಜೆ ಪ್ರಸನ್ನ ಕುಮಾರ್ ಗೊರಲ್ಹಡುಕು ಹಿರಿಯೂರು ತಾಲೂಕಿನಿಂದ, ಇನ್ನು ಸಾವಿತ್ರಮ್ಮ ಸುರೇಶ್ ಶೆಟ್ಟಿ ರಜನೀಶ್ ಶ್ರೀಕಂಠ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಚಿತ್ರದುರ್ಗ ರೋಡಿನಿಂದ. ಇನ್ನು ಮತ್ತೊಂದು ಸಂದೇಶ ಇದೆ, ಯಾರಿದು ಅಂತ ಹೇಳಿದ್ರೆ ಬರೀ ಉತ್ತರವನ್ನು ಕಳಿಸಿದ್ದೀರಾ, ತಮ್ಮ ಹೆಸರುಗಳನ್ನು ಕಳಿಸಿಲ್ಲ. ಎರಡೆರಡು ಸಂದೇಶ ಬಂದಿರೋದ್ರಿಂದ ನಿಮ್ಮ ಹೆಸರು ಅನ್ನಪೂರ್ಣ ವಿಜಯ್ ಕುಮಾರ್ ಜೋಗಿಮಟ್ಟಿ ರಸ್ತೆಯಿಂದ ಕಳಿಸಿದ್ದೀರಾ. ಇನ್ನು ಮತ್ತೊಂದು ಸಂದೇಶ ಇದೆ, ನಮಸ್ತೆ ಮೇಡಮ್, ಉಚ್ಚಂಗಿದುರ್ಗದಿಂದ ಉಮಾದೇವಿ ಅವರು ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ಓಕೆ ನಂತರದಲ್ಲಿ ನಾನು ಉತ್ತರವನ್ನು ಹೇಳ್ತೇನೆ. ಇನ್ನು ಮೇಡಮ್,

0: ಮತ್ತೆ ಮಲ್ಲಿಕಾರ್ಜುನ ಜಿ ಮಾರಮಹಳ್ಳಿಯಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನು ಕಳಿಸಿ ಉತ್ತರವನ್ನು ಕೂಡ ಕಳಿಸಿದ್ದೀರಾ. ಕೆಲವೊಬ್ಬರು ಗಂಗಾ ನದಿ, ಸಿಂಧೂ ನದಿ ಅಂತ ಎಲ್ಲ ಉತ್ತರಗಳನ್ನು ಬಂದಿದೆ. ಪರವಾಗಿಲ್ಲ, ನಿಮ್ಮ ಒಂದು ಪ್ರಯತ್ನಕ್ಕೆ ಧನ್ಯವಾದ. ಇದೀಗ ಕೇಳಿ ಒಂದು ಪ್ರಕಟಣೆಯ ನಂತರ ನಾನು ಉತ್ತರವನ್ನು ಹೇಳ್ತೇನೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇದೀಗ ಸರಿಯಾದ ಉತ್ತರವನ್ನ ಹೇಳುವಂತಹ ಸಮಯ. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಸರಸ್ವತಿ ನದಿ. ಈ ಸರಸ್ವತಿ ನದಿಯು ಋಗ್ವೇದ ಕಾಲದ ಅತ್ಯಂತ ಪವಿತ್ರ ಮತ್ತು ಪ್ರಬಲ ನದಿಯಾಗಿದ್ದು ಭಾರತದ ಇತಿಹಾಸ ಮತ್ತು ಪುರಾಣಗಳಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡೆದಿದೆ. ಇದು ಋಗ್ವೇದದ ಸ್ತೋತ್ರಗಳಲ್ಲಿ ಸರಸ್ವತಿಯ ಉಲ್ಲೇಖ ಸುಮಾರು 50 ಬಾರಿ ಕಂಡುಬರುತ್ತದೆಯಂತೆ. ಇದು ಪ್ರಾಚೀನ ಭಾರತದಲ್ಲಿ, ಅಂದರೆ ಈಗಿನ ಹರಿಯಾಣ, ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಹರಿಯುತ್ತಿದ್ದು, ಕ್ರಿಸ್ತ ಪೂರ್ವ 2ನೇ ಸಹಸ್ರಮಾನದ ಸುಮಾರಿಗೆ ಭೂವೈಜ್ಞಾನಿಕ ಬದಲಾವಣೆಗಳಿಂದ ಭೂಗತವಾಗಿ ಕಣ್ಮರೆಯಾಯಿತು. ಇದು ವೈದಿಕ ಸಂಸ್ಕೃತಿಯ ಉಗಮ ಸ್ಥಳವಾಗಿದ್ದು ಈ ನದಿಯನ್ನು ಗುಪ್ತಗಾಮಿನಿ ಎಂತಲೂ ಕೂಡ ಕರೀತಾರೆ. ಸ್ನೇಹಿತರೆ, ಸಂದೇಶದ ಮೂಲಕ ಉತ್ತರ ಕಳುಹಿಸಿದ ಮತ್ತು ಉತ್ತರ ಕಳುಹಿಸಲು ಪ್ರಯತ್ನಿಸಿದ ಹಾಗೂ ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಹೃದಯಪೂರ್ವಕ ಧನ್ಯವಾದಗಳು.
3: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಇದೀಗ ಕೇಳಿ ಆರೋಗ್ಯ ಬಿಂದುವಿನಲ್ಲಿ ಪ್ರಕೃತಿ ಚಿಕಿತ್ಸಾ ಕ್ರಮದಲ್ಲಿ ಬೊಜ್ಜಿನ ನಿರ್ವಹಣೆ, ಈ ವಿಷಯದ ಕುರಿತು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಂದ ಮಾಹಿತಿ.
4: ಬೊಜ್ಜನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸರಳವಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪಾಯ ಹೇಳಿದ ಏನಪ್ಪಾ ಅಂದ್ರೆ, ಒಂದನೇದು ನಮ್ಮ ಆಹಾರವನ್ನು ಹತೋಟಿಗೆ ತರೋದು, ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲ್ಗೆ ತರೋದು, ಹಾಗೇನೆ ವ್ಯಾಯಾಮ ಮಾಡೋದು, ಎರಡೇ. ಈ ಎರಡು ವಿಧಾನ ನಾವು ಪಾಲಿಸಿದ್ದೆ ಆದಲ್ಲಿ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಹಾಗಾದ್ರೆ ಆಹಾರ ಕಡಿಮೆ ಮಾಡೋದು ಹೇಗೆ ಡಾಕ್ಟ್ರೆ? ಯಾಕೆಂದ್ರೆ ಹಸಿವೆ ಆಗುತ್ತಲ್ಲ, ತಿನ್ಬೇಕಲ್ಲ ಅಂತ ನಮಗೆಲ್ಲ ಅನ್ಸುತ್ತೆ. ನಾನು ಕೆಲವು ಟೆಕ್ನಿಕ್ ಹೇಳ್ಕೊಡ್ತೇನೆ ನೋಡಿ. ಬೆಳಗ್ಗೆ ಎದ್ದ ಕೂಡಲೇ ಒಂದ್ ತಂಬಿ ನೀರು ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು. ಸೊ ಆಮೇಲೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಇದನ್ನು ಹೇಳಿದ್ದಾರೆ. ಹಾಗೆ ತಿಂಡಿ ಮಾಡ್ಲಿಕ್ಕೆ ನಾವು ಹೋಗ್ತೇವಲ್ಲ, ಸೂರ್ಯ ಉದಯ ಆಗಿ ಸೂರ್ಯ ಮೇಲ್ಗಡೆ ಹೋದ ಹಾಗೆ ನಮ್ಮ ಜೀರ್ಣಾಂಗ ವ್ಯೂಹ ಶಕ್ತಿಯುತವಾಗಿರುತ್ತೆ, ಅಗ್ನಿ ಕರೆಕ್ಟ್ ಆಗಿ ಪ್ರಚೋದಿಸಲ್ಪಡುತ್ತೆ, ಜೀರ್ಣರಸ ಬಿಡುಗಡೆ ಆಗುತ್ತೆ. ರಾತ್ರಿ ಆದ ಹಾಗೆ ಜೀರ್ಣರಸ ಕಡಿಮೆ ಆಗುತ್ತೆ, ರಾತ್ರಿ ಕಡಿಮೆ ಊಟ ಮಾಡ್ಬೇಕು. ಅವಾಗ ನಾವೇನ್ ಮಾಡ್ತಾ ಇದ್ದೇವೆ, ಬೆಳಗ್ಗೆ ಸರಿ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಆಫೀಸಲ್ಲಿ ತಿನ್ನೋದೇ ಇಲ್ಲ, ಅಥವಾ ಟಿಫಿನ್ ಬಾಕ್ಸ್ ಹಾಗೆ ಇದ್ಬಿಡತ್ತೆ, ಒಮ್ಮೊಮ್ಮೆ ತಿಂತೇವೆ ಒಮ್ಮೊಮ್ಮೆ ತಿನ್ನಲ್ಲ, ರಾತ್ರಿ ಬಂದು ಫುಲ್ ತಿಂದು ಮಲಗ್ಬಿಡ್ತೆ, ಅದೆಲ್ಲ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಯಾಕೆಂದ್ರೆ ದೇಹಕ್ಕೆ ವ್ಯಾಯಾಮ ಇರಲ್ಲ, ರಾತ್ರಿ ತಿಂದು ಮಲಗ್ಬಿಟ್ರೆ ತಿಂದು ಕೂಡಲೇ ಹೊಟ್ಟೆಗೆ ಹೋದಂತ ಫುಲ್ಲು ಆಹಾರ ಹೋಗುತ್ತೆ, ಮಿದುಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ನಮಗೆ ನಿದ್ದೆ ಬಂದಂಗೆ ಅನ್ಸ್ಬಿಡುತ್ತೆ, ನಿದ್ದೆ ಮಾಡ್ಬಿಡುತ್ತೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಿದ್ದಾರೆ ನಿಮ್ಮ ರಾತ್ರಿ ಊಟ ಹಾಗೂ ನಿದ್ರೆಯ ನಡುವೆ ಕನಿಷ್ಠ 2 ತಾಸು ಗ್ಯಾಪ್ ಇರಬೇಕು, ಯಾಕಂದ್ರೆ ಹೊಟ್ಟೆಯಿಂದ ಕೆಳ ಕರಳಿಗಾರು ಆಹಾರ ಇಳಿದಿರಬೇಕು. ಹಾಗಾದ್ರೆ ಬೊಜ್ಜನ ಕಡಿಮೆ ಮಾಡಲಿಕ್ಕೆ ಸರಳವಾಗಿ ಏನೇನು ಮಾಡ್ಬೋದು? ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋದು ಈಗಾಗಲೇ ಹೇಳಿದ್ದೇನೆ. ತಿಂಡಿ ತಿನ್ನೋದು ಓಕೆ, ತಿಂಡಿ ನೀವು ಚೆನ್ನಾಗಿ ತಿನ್ನಿ, ನೋ ಪ್ರಾಬ್ಲಮ್. ಆದರೆ ಎಣ್ಣೆ ಆಹಾರ ಬೇಡ, ಸಾಧ್ಯ ಆದಷ್ಟು ಪುರಿ ಮುಂತಾದ ಆಹಾರ ಅಂತ ಹೇಳಿದ್ರೆ ಮತ್ತೆ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. 11 ಗಂಟೆ ಹೊತ್ತಿಗೆ ಒಂದು ಜ್ಯೂಸನ್ನು ತೆಗೆದುಕೊಳ್ಳೋದು, ಅದು ಮಜ್ಜಿಗೆ ಇರ್ಬೋದು, ಎಳೆನೀರು ಇರ್ಬೋದು, ಅಥವಾ ಬಾರ್ಲಿ ನೀರು ಇರ್ಬೋದು, ಮೂಸುಂಬಿ ರಸ ಇರ್ಬೋದು, ಏನಾದರೂ ಒಂದು. ಮಧ್ಯಾಹ್ನ ಊಟ, ಸೊ ಮಧ್ಯಾಹ್ನ ಊಟದಲ್ಲಿ ಒಂದು ಉಪಾಯವನ್ನು ಪಾಲಿಸೋದು ಏನಂದರೆ, 1:30 ಊಟ ಮಾಡ್ತೇವೆ ಅಂತ ಇಟ್ಕೊಳ್ಳಿ, 1 ಕಾಲಿಗೆ ಜಸ್ಟ್ ಊಟಕ್ಕಿಂತ ಮುಂಚೆ ಒಂದಷ್ಟು ಹಸಿ ತರಕಾರಿ, ಪಪ್ಪಾಯಿ, ಕಲ್ಲಂಗಡಿ, ಸೇಬು, ಮೂಸುಂಬಿ ಈ ಥರದ್ದು ಯಾವುದೋ ಒಂದು 2 ಹಣ್ಣಿನ ಪೀಸು, 1 ಗ್ಲಾಸ್ ಮಜ್ಜಿಗೆ ತೊಗೊಳ್ಳೋದು. ಅವಾಗ ಅರ್ಧ ಹೊಟ್ಟೆ ತುಂಬೋಗುತ್ತೆ, ಅದರಲ್ಲೇ ತನ್ನಿಂತಾನೆ ನೀವು ಕಡಿಮೆ ಆಹಾರ ಸೇವಿಸ್ತೀರಾ. ಹೊಟ್ಟೆ ತುಂಬಿದಾಗ ನಮ್ಗೆ ಫೀಲಿಂಗ್ ಬಂದರೆ ಸಾಕಲ್ವಾ, ಆವಾಗ ನಮಗೆ ಟೋಟಲ್ ಕ್ಯಾಲೋರಿ ಕಡಿಮೆ ಆಗಿ ವೇಟ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ರಾತ್ರಿ ಮನೆಗೆ ಹೋದ್ಮೇಲೆ ಸರಿ ತಿನ್ನೋದ್ರ ಬದಲು ರಾತ್ರಿ ಊಟವನ್ನು ಬಿಟ್ಟು, ಅದ್ರ ಬದಲಿಗೆ ಇನ್ನು ಬೆಳಗ್ಗೆ ತಿಂಡಿ ಬಿಡಿ ಅಂತ ನಾನು ಹೇಳಲಿಲ್ಲ, ಮಧ್ಯಾಹ್ನ ಊಟನೂ ಮಾಡ್ಬೋದು ಅಂತಂದೆ. ರಾತ್ರಿ 10:30 ನೀವು ಮಲಗ್ತೀರಿ ಅಂದರೆ 8:30 ಹೊತ್ತಿಗೆ ಅಥವಾ 9 ಗಂಟೆಗೆ ಒಂದು ತರಕಾರಿ ಅಂದರೆ ಹಸಿ ತರಕಾರಿ, ಸಲಾಡ್, ಹಣ್ಣುಗಳು, ಮೊಳಕೆ ಕಾಳು, ಸೂಪ್, ಈ ರೀತಿ ಆಹಾರವನ್ನು ಹೊಟ್ಟೆ ತುಂಬಷ್ಟು ಸೇವಿಸಿದ್ರೂ ಬೇಜಾರಿಲ್ಲ. ಹೀಗೆ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬಹುದೇ ಹೊರತು ಅನ್ನ ಊಟ ಮಾಡಿ ಚಪಾತಿ ತೆಗೆದುಕೊಂಡು ಅನ್ನ 2 ಚಪಾತಿ

0: ಎರಡು ಒಂದೇ ಆಗತ್ತೆ. ಸ್ವಲ್ಪ ನಿಧಾನವಾಗಿ ಅದು ರಕ್ತಕ್ಕೆ ಹೋಗ್ತದೆ ಬಿಟ್ರೆ, ಕೆಲವರು ಹೇಳ್ತಾರೆ ನಾವು ಊಟ ಬಿಟ್ಬಿಟ್ಟಿದ್ದೇನೆ ಅಂತ, ಊಟ ಬಿಟ್ರೆ ಮತ್ತೆ ಏನ್ ತಗೊಳ್ತೀರಿ, ಚಪಾತಿ ತಿಂತೇನೆ, ಎಲ್ಲ ಒಂದೇ ಕ್ಯಾಲೋರಿ, ಎಲ್ಲ ಒಂದೇ ಇರುತ್ತೆ. ಹಾಗಾಗಿ ಹಸಿ ತರಕಾರಿ ಹಣ್ಣುಗಳಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತೆ, ಅದ್ರಲ್ಲಿ ಪೌಷ್ಟಿಕಾಂಶವೂ ಇರುತ್ತೆ. ಹೀಗಾಗಿ ಏನ್ ಮಾಡೋಣ, ರಾತ್ರಿ ಊಟವನ್ನ ಸ್ಕಿಪ್ ಮಾಡಿ, ಅದ್ರ ಬದಲಿಗೆ ಈಗಾಗಲೇ ಹೇಳಿದಂತ ಹಸಿ ತರಕಾರಿ ಹಣ್ಣುಗಳು, ಮೊಳಕೆ ಕಾಳು, ಸೂಪು, ಮಜ್ಜಿಗೆ ಇವುಗಳನ್ನ ತೆಗೆದುಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಹೀಗೆ ಒಂದು ತಿಂಗಳ ಮಾಡಿ ನೋಡಿ, 3-4 kg ವೆಯ್ಟ್ ಕಡಿಮೆ ಆಗುತ್ತೆ. ಆಶ್ಚರ್ಯ ಅಲ್ವಾ, ಸಾಧ್ಯ ಇದೆ, ಪ್ರಯತ್ನ ಮಾಡಿ ನೋಡೋಣ ಅಲ್ವಾ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಪ್ರಕೃತಿ ಚಿಕಿತ್ಸಾ ಕ್ರಮದಲ್ಲಿ ಬೊಜ್ಜಿನ ನಿರ್ವಹಣೆ, ಈ ವಿಷಯದ ಕುರಿತು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಂದ ಮಾಹಿತಿ ಕೇಳಿದಿರಿ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
1: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
3: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
1: ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ HK ನಾರಾಯಣ ಹಾಗೂ ಕುಸುಮ ಅವರ ಧ್ವನಿಯಲ್ಲಿ ಈ ಒಂದು ಭಾವಗೀತೆಯನ್ನು.

ಕೇಳುಗರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮವಿರುತ್ತದೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಚ್ ಇ ಗಣೇಶ್ ಬಾಬು ಅವರು. ತಪ್ಪದೆ ಕೇಳಿ ಇಂದು ಸಂಜೆ 5 ಗಂಟೆಗೆ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ.

ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಈಗ ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ ವಾರ್ತೆ, ನಂತರ 2:15 ಹಿಂದಿಯಲ್ಲಿ ವಾರ್ತೆ, ತದನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರ ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26ನೇ ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ

0: ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್, ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 1 ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿ ಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ಧ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ

ಲಕ್ಷ್ಮೀ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಚಿತ್ರದುರ್ಗ. ಇದು ಜನಮನದ ಕಣ್ಮಣಿ, ಜ್ಞಾನ ಭಂಡಾರದ ಗಣಿ, ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನೀವು ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನ. ಈಗ ಸಮಯ 2:40:42. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡಿರುವಂತಹ ವಿಷಯ ಕಾಲೇಜು ಜೀವನ. ಈ ಕಾಲೇಜು ಜೀವನ ಎಂಬ ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಯ ಜೊತೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ.

ಸ್ನೇಹಿತರೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಲ್ವೇ? ಹೌದು, ಕಾಲೇಜು ಜೀವನವು ವಿದ್ಯಾರ್ಥಿ ಬದುಕಿನ ಅತ್ಯಂತ ಸುಂದರ ಮತ್ತು ಮಹತ್ವದ ಅಂತ. ಇದು ಶಾಲಾ ಜೀವನದ ನಂತರ ಆರಂಭವಾಗುವಂತಹ ಒಂದು ಹೊಸ ಅಧ್ಯಾಯ. ಹೌದು, ನಿಜವಾದ ಸುವರ್ಣ ದಿನಗಳು ಪ್ರಾರಂಭವಾಗುವುದೇ ಕಾಲೇಜಿನ ಮೆಟ್ಟಿಲನ್ನು ತುಳಿಯುವ ಮೂಲಕ. ಜೀವನ ಪರ್ಯಂತ ಉಳಿಯುವ ಗೆಳೆತನ, ಶಿಕ್ಷಣ, ಪ್ರೇಮಾಂಕುರದ ಮೂಲಕ ಜೀವನ ಸಂಗಾತಿಯ ಆಯ್ಕೆ, ವೃತ್ತಿಪರ ಜೀವನಕ್ಕೆ ಅಗತ್ಯವಾದಂತಹ ತರಬೇತಿ, ಹೀಗೆ ಹತ್ತು ಹಲವಾರು ಸಂಗತಿಗಳನ್ನು ಕಾಲೇಜು ಜೀವನದಲ್ಲಿ ಹಾಸುಹೊಕ್ಕಾಗಿವೆ ಅಂತಲೇ ಹೇಳ್ಬೋದು. ಸರಿ ಕೇಳಗರೆ, ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ. ಪ್ರೇಮಲೋಕ ಚಿತ್ರದ ಈ ಗೀತೆ

ಈ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಈ ಗೀತೆಯನ್ನ ಕೇಳಿ ಎಲ್ಲರೂ ಕೂಡ ಒಂದ್ಸಲ ಕಾಲೇಜಿಗೆ ಹೋಗಿ ಬಂದಂಗಾಯ್ತು ಅಲ್ವೇ?
1: ಹೌದು,
0: ಈ ಕಾಲೇಜು ಜೀವನ ಅನ್ನುವಂಥದ್ದು ಕಾಲೇಜಿಗೆ ಹೋದಂತಹ ಆ ಮೊದಲ ದಿನ ಇರುತ್ತಲ್ಲ, ಎಷ್ಟೊಂದು ಗಾಬರಿ, ಕುತೂಹಲ, ಹೀಗೆ ಅನೇಕ ಮರೆಯಲಾಗದ ಅನುಭವಗಳ ಸರಮಾಲೆ ಅಂತಾನೆ ಹೇಳ್ಬೋದು. ಕಾಲೇಜು ಜೀವನ ಅಂತ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿನ ಅತ್ಯಂತ ಮಧುರ ಮತ್ತು ಮಹತ್ವದ ಮತ್ತು ಅವಿಸ್ಮರಣೀಯ ಘಟ್ಟ. ಇದು ಶಾಲಾ ಜೀವನದ ಶಿಸ್ತಿನಿಂದ ವಯಸ್ಕರ ಜವಾಬ್ದಾರಿಗಳ ಎಡೆಗೆ ಸಾಗುವಂತಹ ಸೇತುವೆ ಅಂತಾನೆ ಹೇಳಬಹುದು. ಮುಖ್ಯವಾಗಿ ಇಲ್ಲಿ ಶಾಲೆಯಂತೆ ಕಟ್ಟುನಿಟ್ಟಿನ ನಿಯಮಗಳಿರೋದಿಲ್ಲ. ವಿದ್ಯಾರ್ಥಿಗಳು ತಮಗೆ ಬೇಕಾದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಆದರೆ ಕಾಲೇಜು ಕೇವಲ ಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ನಾಯಕತ್ವದ ಗುಣಗಳು, ಸಂವಹನ ಕಲೆ ಮತ್ತು ತಂಡದಲ್ಲಿ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಬೆಳೆಸುತ್ತೆ. ಈ ಕಾಲೇಜಿನಲ್ಲಿ ಹೊಸ ಸ್ನೇಹಿತರ ಪರಿಚಯ ಆಗುತ್ತೆ, ಹಾಗೂ ಅವರೊಂದಿಗೆ ಕಳೆದಂತಹ ನೆನಪುಗಳ ಆಗರ ಅಂತಲೇ ಹೇಳಬಹುದು. ಈ ಶೈಕ್ಷಣಿಕ ಮನರಂಜನೆಯ ಜೊತೆಗೆ ಓದಿನ ಜೊತೆಗೆ ಕೆಲವು ಕ್ರೀಡೆ, ಸಾಂಸ್ಕೃತಿಕ ಮತ್ತು ಪ್ರವಾಸದ ನೆನಪುಗಳು ಕೂಡ ಹಚ್ಚ

0: ಸಹಳೆಯದೆ ಹಾಗೆಯೇ ನಮ್ಮಲ್ಲಿ ಉಳಿದಿರುತ್ತೆ. ಇನ್ನು ಭವಿಷ್ಯದ ತಯಾರಿಯ ದಿನಗಳಲ್ಲಿ ದೊರೆಯುವಂತಹ ಅವಕಾಶಗಳನ್ನು ಬಳಸಿಕೊಂಡು ವೃತ್ತಿ ಜೀವನಕ್ಕೆ ಅಗತ್ಯವಿರುವಂತಹ ಕೌಶಲ್ಯಗಳನ್ನು ಕೂಡ ಬೆಳೆಸಿಕೊಳ್ಳುವಂತಹ ಅಂತ ಈ ಕಾಲೇಜು ಜೀವನ. ಇದೀಗ ಒಂದು ಪ್ರಕಟಣೆಯನ್ನು ಕೇಳಿ ಬರೋಣ.
1: ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ
2: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
0: ಇದೀಗ ಕೇಳೋಣ ಪರಮಾತ್ಮ ಚಿತ್ರದ ಈ ಗೀತೆಯನ್ನು.

0: ಕಾಲೇಜು ಶಾಶ್ವತ.
1: ಕೇಳಿಕರೆ, ನಾನು ಕಾಲೇಜು ಜೀವನದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ಕಾಲೇಜು ಜೀವನ ಅಂದರೆ ಕೇವಲ ಮೋಜು ಮಜಾ ಮಸ್ತಿ ಅಷ್ಟೇ ಅಲ್ಲ, ನಾವು ಕಷ್ಟ ಮತ್ತು ಇಷ್ಟಪಟ್ಟು ಓದುವುದು ಹಾಗೂ ಜ್ಞಾನ ಸಂಪಾದನೆ ಮಾಡುವಂಥದ್ದು. ಈ ಜೀವನ ಎಂಬುದು ಮೇಣದ ಬತ್ತಿ ಇದ್ದ ಹಾಗೆ, ಅದು ಉರಿದು ಕರಗಿ ಹೋಗುವ ಮುನ್ನವೇ ನಾವು ಏನಾದರೂ ಸಾಧಿಸಬೇಕು ಅಲ್ವೇ? ಹೀಗೆ ಕೆಲವು ಯಶಸ್ವಿ ಸೂತ್ರಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಕಾಲೇಜು ಜೀವನವನ್ನು ಯಶಸ್ವಿಯಾಗಿ ನಾವು ಕಳೆಯಬಹುದು. ಏನದು ಯಶಸ್ವಿ ಅಂಶಗಳು ಅಂತ ಹೇಳ್ತೀರಾ? ಗುರಿಯೇ ವಿದ್ಯಾರ್ಥಿಯ ಮೂಲ ಮಂತ್ರವಾಗಿರಬೇಕು. ಅಂದರೆ ಗುರಿ ಇದ್ದ ದಾರಿಯಲ್ಲಿ ನಡೆದರೆ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಲ್ವೇ? ಅದಾದ ನಂತರ ನಾವು ಮತ್ತೊಂದು ಅಂಶವನ್ನು ಗಮನಿಸೋದಾದರೆ, ಸತತ ಪರಿಶ್ರಮದಿಂದ ನಮ್ಮ ಓದು ಅಭ್ಯಾಸ ನಿರಂತರವಾಗಿರಬೇಕು. ಅದೇ ರೀತಿ ಸಮಯದ ಪರಿಪಾಲನೆ, ಅಂದರೆ ಶಿಸ್ತುಬದ್ಧವಾದಂತಹ ಸಮಯದ ಪರಿಪಾಲನೆಯನ್ನು ನಾವು ಅಳವಡಿಸ್ಕೊಂಡಿರುವಂಥದ್ದು ತುಂಬಾ ಮುಖ್ಯ. ಇದೆಲ್ಲದರ ಜೊತೆಗೆ ದುಶ್ಚಟಗಳಿಂದ ದೂರ ಇರಬೇಕು ಮತ್ತು ಉತ್ತಮ ಸ್ನೇಹಿತರ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದು ತುಂಬಾ ಮುಖ್ಯ. ಇದರ ಎಲ್ಲದರ ಜೊತೆಗೆ ನಾವು ನಿದ್ರೆಯನ್ನು ಸರಿಯಾಗಿ ಮಾಡಬೇಕು. ಅಂದರೆ ವಿದ್ಯಾರ್ಥಿಯಾಗಿದ್ದಾಗ ನಿದ್ರೆಯನ್ನು ಕೂಡ ಸರಿಯಾಗಿ ಮಾಡದೆ ಹೋದರೆ ಓದಿದಂತಹ ಒಂದು ನೆನಪು ಉಳಿಯೋದು ಕಡಿಮೆನೇ ಆಗುತ್ತೆ. ಇನ್ನು ನಾವು ನೋಡ್ತಾ ಹೋಗೋಣ ಜೂಡ್ ಚಿತ್ರದ ಈ ಗೀತೆಯನ್ನು ಕೇಳಿ ಬರೋಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ.

ಸ್ನೇಹಿತರೆ, ಕಾಲೇಜು ಜೀವನವು ಕೇವಲ ಪದವಿ ಪಡೆಯುವ ಸ್ಥಳವಲ್ಲ, ಅದು ಬದುಕನ್ನು ರೂಪಿಸುವ, ಹೊಸ ವಿಷಯಗಳನ್ನು ಕಲಿಯುವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂತಹ ಅದ್ಭುತ ಸಮಯ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.86 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:05. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ಚಿ ಗಣೇಶ್ ಬಾಬು ಮಾಡುವ ನಮಸ್ಕಾರಗಳು ಹಾಗೂ ಸಂಜಯ ಚಂದ್ರವಳ್ಳಿ ಪ್ರಸಾರಕ್ಕೆ ಸ್ವಾಗತ. ಈಗ ಕೇಳಿ
1: ಆಕಾಶವಾಣಿ ಕೇಳಿ ಸಿನಿ ಪ್ರಪಂಚ.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಆತ್ಮೀಯ ಕೇಳುಗರೆಲ್ಲ, ಸಿನಿ ಪ್ರಪಂಚ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ,
2: ಈಗ 34 ವರ್ಷದ ಹಿಂದೆ ಇದೇ ಹಾಲ್ನಲ್ಲಿ ಪೀಟರ್ ಬುಕ್ಸ್ ಮಹಾಭಾರತವನ್ನು, ಅವರು ಮಾಡಿದ ಮಹಾಭಾರತವನ್ನು ನಾನು ಸಿನಿಮಾಗೆ ನೋಡಿದ್ದೀನಿ. ಅದು ಸುಮಾರು 7 ಗಂಟೆಯೋ 8 ಗಂಟೆಯೋ ಆಗಿತ್ತು, ನಡೀತು. ಅದು ಬಹಳ ಅಟ್ರ್ಯಾಕ್ಟಿವ್ ಆಗಿತ್ತು. ಇದಾದ ಮರುದಿನ ಎಲ್ಲೋ ಈಗಿನ ಏರ್ಪೋರ್ಟ್ ದಾರಿ ಒಳಗೆ ಒಂದು ಪ್ರದೇಶದೊಳಗೆ ಅದ್ರ ಬಗ್ಗೆ ಚರ್ಚೆನೂ ಕೂಡ ಇಟ್ಕೊಂಡಿದ್ರು. ಅದು ಎಷ್ಟಾದ್ರೂ ಬ್ರಿಟಿಷ್ ಪರ್ಸನ್ನು ಯುರೋಪಿಯನ್ನು ಅವ್ರು ಮಾಡಿದ್ದಕ್ಕೆ ದೊಡ್ಡ ಪಬ್ಲಿಸಿಟಿ ಸಿಕ್ಕೇ ಸಿಕ್ಕುತ್ತೆ. ಅದು ಅದು ಪಬ್ಲಿಸಿಟಿಯೂ ಸಿಕ್ತು, ಆಮೇಲೆ ಬೇಕಾದಷ್ಟು ಹಣನೂ ಸಂಪಾದನೆ ಮಾಡಿದ್ರು. ಆಮೇಲೆ ಅಲ್ಲಿ ಜನಗಳು ಎಲ್ಲ ಯುರೋಪಿಯನ್ಸು, ಆಹಾ ಇದು ನಿಜವಾದ ಮಹಾಭಾರತ ಅಂತ ಅನ್ನೋ ಕ್ರೆಡಿಟನ್ನು ಅವರಿಗೆ ಕೊಟ್ಟುಬಿಟ್ರು. ಆದರೆ ನನಗೆ ಅದು ಏನು ಸರಿಯಾಗಿ ಅರ್ಥವಾಗಲಿಲ್ಲ. ಆದರೆ ಅವ್ರು ಮಾಡಿದ್ದು ಅವೆಲ್ಲನೂ ಬಹಳ ಅಟ್ರ್ಯಾಕ್ಟಿವ್ ಅಂತೂ ಇತ್ತು. ಈಗ ಈ ಪರ್ವ ನಾಟಕ ಇವರು ನಮ್ಮ ಪ್ರಕಾಶ ಮಾಡಿದ್ರು, ಅವರೇ ಅದರ ಸ್ಕ್ರಿಪ್ಟನ್ನು ಬರೆದ್ರು, ಡೈರೆಕ್ಷನ್ನು ಮಾಡಿದ್ರು. ಅದಕ್ಕೆ ಒಳ್ಳೆ ಸಪೋರ್ಟನ್ನು ಈ ಕಾರ್ಯಪ್ಪ ಅಂತ ಅನ್ನೋರು ಅವರು ಕೂಡ ಮಾಡಿದ್ರು. ಚೆನ್ನಾಗಿ ನಡೆಯಿತು. ಅದನ್ನು ಮಾಡಿದಾಗ ಒಂದು ಅನುಕೂಲ ಏನಿತ್ತು ಅಂತ ಅಂದರೆ, ಇಲ್ಲಿ ಬೇರೆ ಸರ್ಕಾರ ಇತ್ತು, ಅವರು ಎಲ್ಲ ಸರ್ಕಾರ ಇದನ್ನು ಕೊಟ್ಟರು, ಫ್ರೀಯಾಗಿ ಹಾಲು ಇದು ಇದನ್ನು ಕೊಟ್ಟರು. ಆ ನಟ ನಟಿಯರು ಕೂಡ ಅಲ್ಲೇ ಇದ್ದವರು, ಅವ್ರಿಗೇನು ಖರ್ಚು ಮಾಡಬೇಕಾಗಿರಲಿಲ್ಲ. ಇವರು ನಾನು ಆ ಸ್ಕ್ರಿಪ್ಟನ್ನು ಕೂಡ ನಾನು ನೋಡಿದ್ದೆ. ಈ ನಾಟಕ ಈ ಕಾದಂಬರಿಗೆ ಬಹಳ ಫೇತ್ಫುಲ್ ಆಗಿ ಅದನ್ನು ಮಾಡಿದ್ರು. ಕಾದಂಬರಿಯಲ್ಲಿ ಇದ್ದಂಥ ನಾಟಕೀಯ ಶಕ್ತಿ, ನಾಟಕೀಯ ಗುಣಗಳು ಏನಿತ್ತು ಅದನ್ನೆಲ್ಲನೂ ಇವರು ಉಪಯೋಗಿಸ್ಕೊಂಡು, ಜೊತೆಗೆ ಇವರು ಅದಕ್ಕೆ ಏನು ಮಾಡಬೇಕು, ಇವರ ಇವರ ಒಂದು ಶಕ್ತಿ ಇತ್ತಲ್ಲ, ಕಲ್ಪನಾ ಶಕ್ತಿ ಇತ್ತಲ್ಲ, ಅದನ್ನು ಕೆಲವು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇದು ಇಂಗ್ಲೀಷ್ನಲ್ಲೂ ಮಾಡೋಣ ಅಂತ ಇದಿಟ್ಟು ಇವಾಗ ಇಂಗ್ಲೀಷ್ನಲ್ಲೂ ಮಾಡಿದ್ದಾರೆ. ಜೊತೆಗೆ ಇದನ್ನು ಸಿನಿಮಾನೂ ಮಾಡಬೇಕು ಅಂತ ಅನ್ನೋದು ಬಂದಿದೆ. ಸಿನಿಮಾದಲ್ಲಿ ಮಾಡೋದಕ್ಕೆ ಇವರು ಇದನ್ನು ಇವ್ರಿಗೆ ಸಾಕಷ್ಟು ಅನುಭವ ಕೂಡ ಇದೆ, ಇವರು ಮಾಡಿರೋ ಇದೆಲ್ಲ ಸಕ್ಸಸ್ಫುಲ್ಲು ಆಗಿದೆ. ಜೊತೆಗೆ ಇದನ್ನು ಪ್ರಕಾಶ್ ಇದನ್ನು ಡೈರೆಕ್ಟು ಕೂಡ ಮಾಡ್ತಾರೆ. ಇವೆಲ್ಲನೂ ಸೇರಿಕೊಂಡ್ರೆ ಇದು ಒಳ್ಳೆ ಫಿಲಮ್ ಆಗ್ತದೆ ಅಂತ ನನಗೆ ಅನಿಸುತ್ತೆ. ಇದು ಬರೀ ಇಲ್ಲೇ ಇದನ್ನು ಭಾರತಕ್ಕೆ ಇದನ್ನು ಮಾಡಬೇಕು ಫಿಲಮು ಅಂತ ಅಲ್ಲ. ಇದರೊಳಗೆ ಇವರು ಪ್ಲ್ಯಾನ್ ಇರೋದು ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಮಾಡಬೇಕು ಅಂತವ. ಅದು ಇಂಗ್ಲೀಷ್ನಲ್ಲೂ ಮಾಡಬೇಕು ಮತ್ತು ತೋರಿಸ್ಬೇಕು ಇದರೊಳಗೆಲ್ಲ ನಮಗೆ ಇದನ್ನು ನಿಜವಾದ ಮಹಾಭಾರತ ಏನು ಅಂತ ಅನ್ನೋದು ಅದು ಇಡೀ ಪ್ರಪಂಚಕ್ಕೆ ಅದನ್ನು ತೋರಿಸ್ಬೋದು. ಇದು ಪುಸ್ತಕ ರೂಪದೊಳಗೆ ಎಷ್ಟೋ ಆಗಿದೆ, ಇಂಗ್ಲೀಷ್ನೊಳಗೂ ಆಗಿದೆ, ಚೈನೀಸ್ನೊಳಗೆ ಆಗಿದೆ, ಆಮೇಲೆ ಇದರೊಳಗೆ ರಷ್ಯನ್ ಭಾಷೆಗೂ ಕೂಡ ಆಗಿದೆ. ಆದರೆ ಫಿಲಮ್ನಲ್ಲೂ ಕೂಡ ಆ ರೀತಿ ಇದು ಆಗಬೇಕು, ಇದಾಗುತ್ತೆ ಅಂತ ನನಗೂ ಕೂಡ ಅದಕ್ಕೋಸ್ಕರವಾಗಿ ನಾನು

0: ಅದಕ್ಕೆ ನನ್ನ ಒಪ್ಪಿಗೆಯನ್ನ ಕೊಟ್ಟಿದ್ದೀನಿ ಮತ್ತೆ ನನ್ನ ಹಾರೈಕೆ ಇದೆ. ಇದು ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ.
1: ಕೆಳಗರೆ ನಿಮಗೆಲ್ಲ ಆಶ್ಚರ್ಯ ಆಗಿದೆ ಅಲ್ವಾ ಇದು ಯಾರ ಧ್ವನಿ ಅಂತ?
2: ಫಸ್ಟ್ ಕ್ವೆಶ್ಚನ್ ಏನು?

ಕೆಳಗಡೆ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಇದು ಯಾರ ಧ್ವನಿ ಅಂತ. ಹೌದು, ಇದು ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರ ಧ್ವನಿ. ಎಸ್ ಎಲ್ ಭೈರಪ್ಪರವರ ರಚಿತ ಮಹಾಭಾರತದ ಕಾದಂಬರಿ ಆಧಾರಿತ ಪರ್ವ ಚಿತ್ರದ ಬಗ್ಗೆ ಇವತ್ತಿನ ಸಿನಿ ಪ್ರಪಂಚದ ಕಾರ್ಯಕ್ರಮದಲ್ಲಿ ಅದರ ವಿಶ್ಲೇಷಣೆ, ಭೈರಪ್ಪ ಅವರ ಬಗ್ಗೆ ಕೊಂಚ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಭೈರಪ್ಪ ಅವರು ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರು ಮತ್ತು ಲೇಖಕರು. ಕನ್ನಡ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆದಿರುವ ಇವರ ಕೃತಿಗಳು ಇಂಗ್ಲಿಷ್ ಹಾಗೂ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ಭಾರತದ ಸಾಹಿತ್ಯ ವಲಯದಲ್ಲಿ ಹೆಸರಾಗಿದ್ದಾರೆ. ಇವರ ಕಾದಂಬರಿಗಳು ಹಲವಾರು ಮರುಮುದ್ರಣಗಳನ್ನು ಕಂಡು ಕನ್ನಡದ ಜನಪ್ರಿಯ ಬರಹಗಾರರಾಗಿದ್ದಾರೆ. ಇವರಿಗೆ ಭಾರತ ಸರ್ಕಾರವು 2025 ಸಾಲಿನಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಾಗಾದರೆ ಬನ್ನಿ, ಪರ್ವ ಚಿತ್ರದ ಹಾಡುಗಳನ್ನು ಈ ಸಿನಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗೋಣ.

0: ಕೆಳಗರೆ ಇನ್ನು ಮುಂದೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864073, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272, 9448640273 ಅಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇನ್ನು ಮುಂದೆ 5:30.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
6: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಹಾಗೆ SL ಭೈರಪ್ಪ ಅವರ ಜೀವನ ಹೇಗಿತ್ತು? ಇವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೆ ಶಿವರದಲ್ಲಿ 26/7/1934 ಹುಟ್ಟಿದ ಭೈರಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಪಡೆಯುತ್ತಾರೆ. ಕಿತ್ತು ತಿನ್ನುವ ಬಡತನ, ಬೇಜವಾಬ್ದಾರಿ ತಂದೆ,

ಪ್ಲೇಗ್ ಮಾರಿಯಿಂದ ತತ್ತರಗೊಂಡ ಪರಿಸರದಲ್ಲೂ ಅವರ ಸಣ್ಣ ವಯಸ್ಸಿನಲ್ಲಿ ಅವರ ತಾಯಿಯ ಧೀಮಂತಿಕೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಶಾಲಾ ದಾಖಲೆಗಳ ಪ್ರಕಾರ ಅವರ ಜನ್ಮದಿನ 28/1931 ಎಂದು ಅವರು ತಮ್ಮ ಆತ್ಮಕಥೆ ಭಿತ್ತಿಯಲ್ಲಿ ಹೇಳಿಕೊಂಡಿದ್ದಾರೆ. ಹಾಗೆ ಮಾಹಿತಿಯನ್ನು ಮುಂದುವರಿಸ್ತಾ ಹೋಗ್ತೀನಿ. ಈಗ ಪರ್ವಾ ಚಿತ್ರದ ಇನ್ನೊಂದು ಹಾಡು, ದಿವ್ಯಾ ಹಾಗೂ ಸಂಗಡಿಗರವರ ಧ್ವನಿಗಳಲ್ಲಿ.

ಎಸ್ ಎಲ್ ಭೈರಪ್ಪ ಅವರು ವಂಶವೃಕ್ಷ, ತಬ್ಬಲಿಯು ನೀನಾದ ಮಗನೆ, ಮತದಾನ ಕಾದಂಬರಿಗಳು ಚಲನಚಿತ್ರವಾಗಿ ಪ್ರಶಸ್ತಿ ಗಳಿಸ್ತವೆ. ವಂಶವೃಕ್ಷಕ್ಕೆ 1966 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1975 ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದೆ. ಪರ್ವ ಭೈರಪ್ಪನವರು ರಚಿಸಿದ ಕಾದಂಬರಿಗಳೆಲ್ಲ ಭಾರೀ ಚರ್ಚೆಗೆ ಒಳಗಾದದ್ದು. ಮಹಾಭಾರತ ಕಾಲದ ಭಾರತೀಯ ಸಮಾಜದ ರೀತಿ ನೀತಿಗಳನ್ನು, ಆ ಕಾಲದ ಜೀವನ ಮೌಲ್ಯಗಳನ್ನು, ಮೃತ್ಯುವಿನ ರಸಾತ್ಮಕತೆಯನ್ನು ಕಾದಂಬರಿಯಲ್ಲಿ ಅರ್ಥಪೂರ್ಣವಾಗಿ ಬಿಂಬಿಸಲಾಗಿದೆ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಈಗ ಪರ್ವ ಚಿತ್ರದ ಇನ್ನೊಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಇಂಥ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನೆಲ್ಲ ಸೆಪ್ಟೆಂಬರ್ 24, 2025 ಅವರು ನಮ್ಮನ್ನು ಬಿಟ್ಟು ಅಗಲ್ತಾರೆ. ಅವರ ಬಗ್ಗೆ ನಮ್ಮ ಸಂಗೀತ ಕಟ್

ಇಂಥ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನೆಲ್ಲ ಸೆಪ್ಟೆಂಬರ್ 24, 2025 ಅವರು ನಮ್ಮನ್ನು ಬಿಟ್ಟು ಅಗಲ್ತಾರೆ. ಅವರ ಬಗ್ಗೆ ನಮ್ಮ ಸಂಗೀತ ಕಟ್ಟಿಯವರು ಏನು ಹೇಳಿದರೆ ಕೇಳೋಣ. ಹೀಗೆ ಭೈರಪ್ಪ ಅವರಿಗೆ ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಭೈರಪ್ಪನವರ ಕಾದಂಬರಿ ಆಧಾರಿತ ಪರ್ವ ಚಿತ್ರದ ಕೆಲವು ಹಾಡುಗಳು ಹಾಗೂ ಅವರ ವಿಶ್ಲೇಷಣೆ, ಕೊಂಚ ಮಾಹಿತಿ, ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಕಳಿಸಿ. ನಾನು 9:15 ಸಮಯದಲ್ಲಿ ಇಂದು ರಾತ್ರಿ ಅದನ್ನು ನೋಡ್ತೀನಿ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.

ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಎಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಆಶಯ. ಕೇವಲ ನೀವು ಚಿತ್ರಗೀತೆ ಹಾಡಬೇಕಂತಿಲ್ಲ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆಯನ್ನು ಸಹ ಹಾಡಬಹುದು. ಗಮನಿಸಿ, ಇಲ್ಲಿ ಯಾವುದೇ ಅಶ್ಲೀಲ ಹಾಡುಗಳಾಗಲಿ ಪದಗಳಾಗಲಿ ಬಳಸುವಂತಿಲ್ಲ, ವೈಯಕ್ತಿಕ ನಿಂದೆಯೂ ಸಹ ಮಾಡುವಂತಿಲ್ಲ. ಹಾಗಾದರೆ ನಾನು ಒಂದು ಹಾಡನ್ನು ಹೇಳಿ ಅದಕ್ಕೆ ಅದರ ಪದವಕ್ಕೆ ನಿಲ್ಲಿಸ್ತೇನೆ, ಆ ಪದದಿಂದ ನೀವು ಹಾಡಿ.

0: ಇದುವರೆಗೂ ಕಾರ್ಯಕ್ರಮ ಸಿನಿ ಪ್ರಪಂಚ ಕೇಳಿದಿರಿ. ನಡೆಸಿಕೊಟ್ಟವರು ಹೆಚ್ಇ ಗಣೇಶ್ ಬಾಬು.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:30:10 ಇನ್ನು ಮುಂದೆ ಕೇಳಿ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. ಕೆಳಗರೆ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640773. ಮತ್ತೊಂದು ಮೊಬೈಲ್ ಸಂಖ್ಯೆ 9141970222, 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೇರವಾಗಿ ನನ್ನ ಜೊತೆ ಭಾಗವಹಿಸಬಹುದು. ಹಾಗೆ ಗಮನಿಸಿ, ಪಲ್ಲವಿ ಅಂತ್ಯಾಕ್ಷರದಲ್ಲಿ ಪಲ್ಲವಿ ಮಾತ್ರ ಹಾಡಬೇಕು, ಚರಣ ಹಾಡಬೇಡಿ. ಯಾಕಂದರೆ ಸಾಕಷ್ಟು ಕೇಳುಗರು ಈ ಕಾರ್ಯ

0: ರಾಕ್ಷರಕ್ಕೆ ನಿಂತಿದೆ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ ಚಿಕ್ಕಪ್ಪ ಶಾರದಾ ಅವರು. ಚಿಕ್ಕಪ್ಪ ಶಾರದಾ ಅವರು ಶಿವಮೊಗ್ಗದಿಂದ. ಸುಬ್ರಹ್ಮಣ್ಯ ಅವರು ಸೇಮ್ ವಯಸ್ಸಿದೆ. ಯಾಕೆ ರಾಕ್ಷರ ಬಂದಿದೆ ತಮಗೆ? ಹಲೋ, ಕರೆಯಲ್ಲಿ ತಂದೆ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಹೊನ್ನೂರಲ್ಲಿ ಅವರಿಗೆ ರಾಕ್ಷರ ಬಂದಿದೆ.
1: ಸರಿ ಸರ್, ಆಗ್ತೀನಿ. ರಾಗರಂಗು ಮೂಡಿ ಬಂತು ಬಾಳಿನಾಗೆ, ಅಂಗ ಸಂಗ ತೋರ ಬೇಡ ಪ್ರೀತಿಯಾಗಿ, ಏನೇನೋ ಕನಸು ಕಂಡು ಬಾಳಿನಾಗೆ. ಗಾತ
0: ಗೆ ಯಾವ ಚಿತ್ರದ ಗೀತೆ ಗೊತ್ತಾ ಇದು
1: ಸರ್? ಇದು ಅನಂತಂಗ್ ಸರ್.
0: ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ ಅಲ್ವಾ ಇದು? ಓಕೆ, ಚೆನ್ನಾಗಿ ಹಾಡಿದ್ರಿ, ಕರೆ ಮಾಡಿದ್ಕೆ ಧನ್ಯವಾದಗಳು ತಮಗೆ.
1: ಧನ್ಯವಾದ ಸರ್.
0: ಹಲೋ, ಹಲೋ, ನಮಸ್ಕಾರ.
1: ಓಕೆ,
0: ಸುಬ್ರಹ್ಮಣ್ಯ ಅವರಿಗೆ ಗಾಕ್ಷರ ಬಂದಿದೆ, ಗಾಯಿಂದ ಹಾಡ್ಬಿಡಿ ಸರ್ ಬೇಗ.
1: ಸರಿ ಸರ್. ನಯನದಲ್ಲಿ
0: ನಿಲ್ಸಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಶಾಲಿನಿ ಕೃಷ್ಣಮೂರ್ತಿ ಸರ್.
0: ಶಾಲಿನಿ ಅವರಿಗೆ ಓಕೆ, ದಾ ಬಂದಿದೆ, ದಾ ಅಕ್ಷರದಿಂದ ಹಾಡಿ.
2: ದಾ ಸರ್.
0: ಬೇಗ ಹಾಡ್ಬೇಕು ಹೇಳಿ.
2: ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವೆ.
0: ಅಕ್ಷರ ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ, ಹೇ ಬಂದೆ ನವಾಜ್, ಹೇಗಿದ್ದೀರಿ? ಬಂದೆ ನಾವು ಸರ್ಗೆ ವಾ ಅಕ್ಷರ ಬಂದಿದೆ.
3: ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್

0: Va, va.
1: ಬಹಳ ಚೆನ್ನಾಗಿ ಆಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
2: ನಮಸ್ತೆ ಸರ್.

0: ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್, ಇನ್ನೊಮ್ಮೆ ಹೇಳಿ ತಮ್ಮ ಹೆಸರು ಹೇಳಿ. ಸೌಮ್ಯ ಟೈಲರ್. ಓಕೆ ಓಕೆ, ಮಾ ಬಂದಿದೆ ತಮಗೆ, ಮಾ ಅಕ್ಷರದಿಂದ ಹಾಡಿ. ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ, ಹೇಳಿ ಮೇಡಮ್, ಚೆನ್ನಾಗಿದ್ದೀರಿ? ಓಕೆ, ಈಗ ಬಾ ಅಕ್ಷರ ಬಂದಿದೆ, ಬಾ ಇಂದ ಹಾಡಿ.
2: ಓಕೆ
0: ಹೇಳಿ.
2: ಬಾ ಓಕೆ.

0: ಹೌದು, ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ, ಹಂಗ್ ಬರುತ್ತೆ. ಕರೆ ಮಾಡಿ ಹಡಕ್ಕೆ ಧನ್ಯವಾದ ತಮ್ಗೆ. ಹಲೋ ಹಲೋ
1: ಹಲೋ
0: ನಮಸ್ಕಾರ, ಮಣ್ಯ ಅವರು ಹೇಗಿದ್ದೀರಿ ಮೇಡಮ್? ನಮ್ಮ ತಮ್ಮ ಧ್ವನಿ ಸ್ವಲ್ಪ ಕಟ್ ಕಟ್ ಆಗ್ತಿದೆ, ದಾಕ್ಷರದಿಂದ ಹಾಡ್ಬಿಡಿ. ಹೌದು ಹೌದು ಹಾಡಿ. ಒಳ್ಳೆ ಹಾಡಿ ಅದು. ದೀನರ ಮೊರೆಯ ಆಲಿಸೇಕೆ ಕರೆಯೇ ಈ ಮೌನ, ಯೋ ಇನಿಯ ಒಳ್ಳೆ ಹಾಡದು, ಗುರು ಶಿಷ್ಯರ ಚಿತ್ರದ ಹಾಡಿದು. ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಲೋ ಸೂಪರ್, ತಾವ್ಯಾರು ಗೊತ್ತಾಗ್ಲಿಲ್ಲ. ಓ ಚಿಕ್ಕಪ್ಪ ಅವರು, ನೋಡ್ರಿ ನಿಮ್ಮ ಧ್ವನಿ ಸೇಮ್, ಸುಬ್ರಹ್ಮಣ್ಯ ಅವರ ಧ್ವನಿ ಸೇಮ್ ಇದೆ, ಸ್ವಲ್ಪ ಕನ್ಫ್ಯೂಸ್. ಓಕೆ, ಚಿಕ್ಕಪ್ಪ ಅವರಿಗೆ ನಾ ಅಕ್ಷರ ಬಂದಿದೆ, ನಾಯಿಂದ ಹಾಡಿ. ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.

0: ಹಲೋ,
1: ನಮಸ್ಕಾರ. ನಮಸ್ಕಾರ. ಓಕೆ ಮೇಡಮ್, ಗ ಅಕ್ಷರ ಬಂದಿದೆ, ಗಾಯಿಂದ ಹಾಡಿ. ಗಾ
2: ಸದಾ ಕರುಣಾಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ ಗಣೇಶಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಪೂಜೆ ನಾಶ ಮಾಡುವಂತೀಗು ನಮ್ಮ ಚಿಂತೆಯ ಕಷ್ಟಗಳನ್ನು ಹರಿಸಿದ ಸುಖದ ದಾರಿ ತೋರಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು.
0: ಜಯ ಗಣೇಶ ಜಯ ಜಯ ಜಯ ಗಣೇಶ. ಶಾಕೆ, ಚೆನ್ನಾಗಿ ಹೇಳಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ ಹಲೋ.

0: हेलो हेलो हेलो
1: ಪ್ರತಿಭಾ
0: ರಾಘವೇಂದ್ರ ಅವರಿಗೆ ಶ ಅಕ್ಷರ ಬಂದಿದೆ. ಹಾ, ಚೆನ್ನಾಗಿದ್ದೀನಿ. ತಾವ ಹೇಗಿದ್ದೀರಿ? ಶ ಶ ತಾತ. ಓಕೆ, ಧನ್ಯವಾದಗಳು ತಮಗೆ ಕರೆ ಮಾಡಿ ಹಾಡಿದ್ಕೆ. ಹಲೋ
2: ಹಲೋ
0: ಹಲೋ, ನಮಸ್ಕಾರ. ರಾಜ್ ಕಿರಣ್ ಅವರು, ಹೇಗಿದ್ದೀರಿ ಸರ್?
2: ರಾಜ್ ಕಿರಣ್,
0: ತಮಗೆ ನಮಸ್ಕಾರ ಸರ್. ಈಗ ತಾ ಅಕ್ಷರದಿಂದ ಹಾಡಿ ಸರ್. ತಾ ತಾ ಬಹಳ ಸೊಗಸಾಗಿ ಹಾಡಿದ್ರಿ ಸರ್. ಯಾವ ಅಕ್ಷರ ನಿಲ್ಸಿದ್ರಲ್ವಾ? ಓಕೆ ಸರ್, ತುಂಬಾ ಧನ್ಯವಾದ ಸರ್ ಕರೆ ಮಾಡಿ ಹಾಡಿದ್ಕೆ. ಓಕೆ, ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಹಾ, ಚೆನ್ನಾಗಿದ್ದೀನಿ. ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನನಗೆ. ತಮ್ಮ
2: ಹೆಸರು
0: ಹೇಳಿ ಸರ್. ಯಾವ ಅಕ್ಷರದಿಂದ ಬಂದಿದೆ? ಯಾಯಿಂದ ಹಾಡ್ಬಿಡಿ.

0: ಒಳ್ಳೆ ಹಾಡಿ ಹಾಡಿದ್ರಿ. ಮೊಹಮ್ಮದ್ ರಫಿ ಅವ್ರು ಹಾಡಿರೋ ಹಾಡಿದು ಪ್ರಥಮ ಬಾರಿಗೆ. ಒಂದೇ ಬಳ್ಳಿಯ ಹೂಗಳು ಚಿತ್ರದ ಗೀತೆ ಅಲ್ವಾ ಇದು? ಓಕೆ, ಬಹಳ ಸೊಗಸಾಗಿ ಹಾಡಿದ್ರಿ ಸರ್, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ, ನಮಸ್ಕಾರ, ಹೇಳಿ, ತಮ್ಮ ಹೆಸರು ಹೇಳಿ. ಹೆಸರು ಗೊತ್ತಾಗ್ತಿಲ್ಲ ನನಗೆ. ಸರೋಜ ಅವರು. ಓಕೆ, ಸರೋಜ ಅವರಿಗೆ ರಾ ಅಕ್ಷರ ಬಂದಿದೆ, ರಾಯಿಂದ ಹಾಡಿ. ನಿಲ್ಸಿದ್ರಲ್ವಾ? ಧನ್ಯವಾದ. ಓಕೆ, ಧನ್ಯವಾದ ಹೇಳಿ ತಮಗೆ. ಹಲೋ,
1: ಹಲೋ,
0: ನಮಸ್ಕಾರ. ತಮ್ಮ ಹೆಸರು ಹೇಳಿ. ನಿರ್ಮಲ ಅವರಿಗೆ ಕಾ ಅಕ್ಷರ ಬಂದಿದೆ, ಕಾ ಕಾ ಹಾಡಿ, ಕಾಯಿಂದ ಹಾಡಿ. ಕಾ ಕಾ ತಾಲ ಕಾ ಕಾ ಕಾ ಕೀ ಕೂ ಕಾ ಕುಂಬು ಕೂ ಕಾ ಕಾ ಕಾ ಕಾ ತಾಲ ಕಾ ಕಾ ಹಾ ಎಸ್ ಕರುಣೆ ಕಾ ಈ ತರ. ರಾಜ್ ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು ಹೇಳಿ. ವೇದಾ ಶೆಟ್ಟಿ ಅವರು. ಓಕೆ, ವೇದಾ ಶೆಟ್ಟಿ ಅವರು, ಬಹಳ ದಿನ ಆಯ್ತು ತಮ್ಮ ಧ್ವನಿ ಕೇಳಿ. ರಾ ಅಕ್ಷರದಿಂದ ಹಾಡಿ. ರಾ ರಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಕಡೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ, ನಮಸ್ತೆ, ತಮ್ಮ ಹೆಸರು? ಗೀತಾ ರುದ್ರಪ್ಪ ಅವರಿಗೆ ತಾ ಅಕ್ಷರ ಬಂದಿದೆ. ಮತ್ತೆ ಯಾನ ತಾ ನಿಲ್ಸಿದ್ರ?

0: ಓಕೆ
1: ಓಕೆ,
0: ಚೆನ್ನಾಗಿ ಹೇಳಿದ್ರಿ, ಕರೆ ಮಾಡಿ ಹೇಳ್ತೀವಿ. ಧನ್ಯವಾದ ತಮಗೆ. ಹಲೋ,
2: ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು?
2: ಓಕೆ,
0: ಉಡುಪಿಯಿಂದ. ತಮಗೆ ಯಾ ಅಕ್ಷರ ಬಂದಿದೆ ಸರ್, ಯಾಯಿಂದ ಹಾಡಿ? ವಾಕ್ಷಕ್ ನಿಲ್ಸಿದ್ರ? ಕರೆ ಮಾಡಿ ಹಡಿತಿಗೆ ಧನ್ಯವಾದ ಸರ್. ಹಲೋ.

0: ಹಲೋ ಹಲೋ ನಮಸ್ಕಾರ, ಸ್ವಲ್ಪ ರೇಡಿಯೋಯಿಂದ ದೂರ ಬರ್ತೀರಾ? ಸ್ವಲ್ಪ ದೂರ ಬನ್ನಿ, ಹೇಳಿ ತಮ್ಮ ಹೆಸರು ಹೇಳಿ. ತಮ್ಮ ಶಿವಗಂಗದಿಂದ ವಾಕ್ಷರದಿಂದ ಹಾಡಿ. ಓಕೆ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದಗಳು. ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು? ಮಧುಕಿರಣ್ ಅವರಿಗೆ ಕ ಅಕ್ಷರ ಬಂದಿದೆ. ಹಾಡಿ. ಯಾ ಅಕ್ಷರ ನಿಲ್ಸಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದಗಳು. ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು ಹೇಳಿ. ಮಾದಪ್ಪ ಅವರಿಗೆ ಯಾ ಅಕ್ಷರ ಬಂದಿದೆ? ಹೇಳಿ, ಎಲ್ಲಿ ಹೇಳಿದ್ರಿ ನೀವು, ಎಲ್ಲಿ ನಿಲ್ಸಿದ್ರಿ? ಯಾರಮ್ಮ ನೀನು ಚೆಲುವೆ ಚೆಲುವೆ ನನ್ನ ಸೀರೆ ಗೊತ್ತು, ಅದೇ ತಾನೆ? ಯಾರಮ್ಮ ನೀನು ನಾಕ್ಷರ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ ಹಲೋ
1: ಹಲೋ,
0: ನಮಸ್ಕಾರ. ಹಾ ಹೇಳಿ, ಎಲ್ಲಿಂದ ನೀವು? ಓಕೆ, ನಾ ಅಕ್ಷರ ಬಂದಿದೆ, ನಾಯಿಂದ ಹಾಡಿ. ಹ್ಮ್ ಗಾ ನಿಲ್ಸಿದ್ರಾ? ಧನ್ಯವಾದಗಳು ತಮಗೆ.

0: ಹಲೋ
1: ಹಲೋ
0: ನಮಸ್ಕಾರ ಹೇಳಿ, ತಮ್ಮ ಹೆಸರು ಹೇಳಿ. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಕೀರ್ತನ ಎಲ್ಲಿಂದ? ಗಾಯಿಂದ ಹಾಡ್ತೀರಾ? ಗಾಯಿಂದ ಹಾಡಿ. ಹೇಳಿ. ಎಂದು ಅರಿಯೇ ನಾನು ನನಗೆ ನೀನು ಅಲ್ಲಿಂದ ನಾ ಅಕ್ಷರ ನಿಲ್ಸಿದಿರಾ? ಓಕೆ, ಧನ್ಯವಾದಗಳು ತಮಗೆ. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಹಲೋ, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಓಕೆ, ನಾ ಅಕ್ಷರ ಬಂದಿದ್ದು ನಾಯಿಂದ ಹಾಡಿ. ತಾ ಅಕ್ಷರಕ್ಕೆ ನಿಲ್ಸಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ. ಹಲೋ ನಮಸ್ಕಾರ, ಸಲ್ಲಪ್ಪ ಅವರಿಗೆ ತಾ ಅಕ್ಷರ ಬಂದಿದೆ, ತಾಯಿಂದ ಹಾಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ಹಾಡು, ಅಕ್ಕ ಮಹಾದೇವಿಯವರ ವಚನ ಅಲ್ವಾ ಇದು? ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ ಹಲೋ ಹಲೋ ಹೇಳಿ, ತಮ್ಮ ಹೆಸರು ಹೇಳಿ. ಹೇಮಲತಾ ಅವರಿಗೆ ನಾ ಅಕ್ಷರ ಬಂದಿದೆ, ನಾಯಿಂದ ಹಾಡಿ. ಹೇಳಿ, ನಾಯಿಂದ ಹಾಡಿ ಬೇಗ.
2: ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನ ಉಂಗುರ, ಬಗೆ

0: ರಾಕ್ಷಿ ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ.
1: ಥ್ಯಾಂಕ್ ಯು ಸರ್.
0: ಇದುವರೆಗೂ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿ ಹಾಡಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:25. ಈಗ ಕೆಲವು ಪ್ರಕಟಣೆಗಳು.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಕ್ಕೆ ಮನಸ್ಸಂತೋಷ.

0: ಮುಕ್ತಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೇ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ.

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
3: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
5: ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
6: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
7: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
7: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
8: ನಮಸ್ಕಾರ ನಿನಗೆ ಭಾಸ್ಕರ.
0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ. ಭಕ್ತಿಭಾವದ ಧಾರೆ ನಮನ ನಮನ ನಮನ.
9: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ
10: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. Senior BJP leader Subendra Adhikari will be the new Chief Minister of West Bengal. BJP Legislature Party in the state elected him the leader in a meeting held in Kolkata today, paving the way for him to become the first BJP Chief Minister of the state. Addressing the media, Union Home Minister Amit Shah said Mr. Adhikari's name was proposed at the meeting and since no other nomination was received, his name was finalized.
11: अभी कुछ दिन पहले ही चुनाव की
12: The election process was completed just a few days ago. Around 8 proposals and supporting nominations were received and all of them were in favor of the same name. Sufficient time was also given for any other nomination but no second name was proposed.

0: ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಪ್ರಾಗೈತಿಹಾಸ ಸಂಸ್ಕೃತಿ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ ಎಸ್ ಮಹಾಂತೇಶ್. 8:00 ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

ಇನ್ನು ನಮ್ಮ ನಿಲಯದ ನಾಳಿನ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ನಮ್ಮ ನಿಲಯದ ನಾಳಿನ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ ತುರುವನೂರು ಮಲ್ಲಿಕಾರ್ಜುನ ಎಂ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ ಕೇಳುತ್ತೀರಿ. 6:40 ಭಾವಗೀತೆ, 6:45 ರೈತರಿಗೆ ಸಲಹೆ, 6:50 ಆರೋಗ್ಯ ಬಿಂದು ಕೇಳುತ್ತೀರಿ. ವಿಷಯ ಹಿಸ್ಟೀರಿಯಾ ಅಥವಾ ಉನ್ಮಾದಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸ್ತಾರೆ ಡಾಕ್ಟರ್ ಶೋಭಾ ಮಾಲಿ ಪಾಟೀಲ್. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಹಾಗೂ 6:35 ಸೇವಾ ಮಾಹಿತಿ. 7:45 ಆಯುರ್ಧಾರ ಸರಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ. ಭಾಗವಹಿಸ್ತಾರೆ ಚಂದ್ರಕಾಂತ್ ನಾಗಸಮುದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 8:30 ಹಾಗೂ 10:00 ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ ಹಾಗೂ ಹಿಂದಿ ಚಿತ್ರಗೀತೆ ಕೇಳುತ್ತೀರಿ. 9:30 ಹಿಂದಿ ಚಿತ್ರಗೀತೆಗಳು. 11:00 ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಪರಿಚಯವಿದೆ. ಇನ್ನು ನಮ್ಮ ನಿಲಯದ ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯಚಟುವಟಿಕೆ ನಿರ್ವಹಣೆ ಕುರಿತು ಹರಿಹರ ತಾಲೂಕು ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರಳಸಿದ್ದೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 11:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಿಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳಿಬಿರಿ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 3:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳುವಿರಿ. 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರೆಸಿ ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುವುದು. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮ್ಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:51 ನಮ್ಮ ನಿಲಯದಿಂದ

0: ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೌಷ್ಟಿಕ ಕೈತೋಟ ಮತ್ತು ಕೃಷಿಯ ಮಾಹಿತಿ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಗ್ರಾಮದ ಕೃಷಿ ಸಖಿ ಗಂಗಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರಳು ಸಿದ್ದೇಶ್. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 8:00 ನಮ್ಮ ನಿಲಯದಿಂದ ಹೊಸ ಚಿತ್ರಗೀತೆಗಳನ್ನು ಕೇಳುವಿರಿ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ಎತಿನ್ ಅಸ್ ಕುರಿತ ನಾಟಕ ಕೇಳುವಿರಿ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರ ಸಂತೂರ್ ವಾದನ ಆಲಿಸುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
2: ಇದುವರೆಗೂ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ, ಚಳ್ಳಕೆರೆ ತಾಲೂಕು ಬುಕ್ಕಂಬೋದಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಬುಕ್ಕಂಬೋದಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಗರಿಂದ ಭಜನೆ ಪದ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಆಕಾಶವಾಣಿ ಅವಲೋಕನ ವಿಷಯ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಶೃಂಗಸಭೆ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಂತರ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಸಿಂಹ, ಹುಲಿ, ಚಿರತೆ, ಹಿಮಚಿರತೆ, ಜಾಗ್ವಾರ್ ಮತ್ತು ಪೂಮಾ ಮುಂತಾದ 7 ಬಿಗ್ ಕ್ಯಾಟ್ಗಳ ವಂಶದ ಸಂರಕ್ಷಣೆಗಾಗಿ ಸ್ಥಾಪಿಸಲಾಗಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಅವರು ನವದೆಹಲಿಯಲ್ಲಿ ಇತ್ತೀಚೆಗೆ 1ನೇ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ 2026 ಇದರ ಭಾಗವಾಗಿ ಜಾಲತಾಣ ಮತ್ತು ಲಾಂಛನವನ್ನು ಬಿಡುಗಡೆ ಮಾಡಿದರು. ವಿಶ್ವದ ಮಹತ್ತರದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಈ ಶೃಂಗಸಭೆ ಒಂದು ಹೆಗ್ಗುರುತಾಗಿದೆ. ಭಾರತ 2026 ಜೂನ್ 1ರಂದು ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟ್ರಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400ಕ್ಕೂ ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಬಿಗ್ ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ,

0: ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023 ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವ ವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. June 1 and 2 ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ ಐಬಿಸಿಯ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026 ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ ಕ್ಯಾಟ್ ಪ್ರಭೇದಗಳನ್ನು ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:35:20. ಈಗ ಸೇವಾ ಮಾಹಿತಿ.
3: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9 ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
7: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
6: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
7: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
6: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
6: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
5: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
6: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ. ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಎರಡು ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ.

0: ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ 2 ಅಥವಾ 3 ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವ

0: ಅಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

ನಮ್ಮೆಲ್ಲ ಆತ್ಮೀಯರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಹಾಗೂ ರೋಗಗಳು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ಮುತ್ತಯ್ಯನಹಟ್ಟಿ ಗೋನೂರು, ಇಲ್ಲಿ ದಿನಾಂಕ 8/5/2026 ಬೆಳಗ್ಗೆ 8:00 ಪುಣ್ಯಾಹ ಕೃಚ್ಛಾಚರಣೆ, ನಾಂದಿ ಕುಲದೇವತಾ ಸ್ಥಾಪನೆ, ಮಹಾಸಂಕಲ್ಪ, ಋತ್ವಿಕ್ ವರ್ಣನೆ, ಬ್ರಹ್ಮಕೂರ್ಚ್ಯ, ಹವನ, ಗಣಹೋಮ, ಆದಿವಾಸ ಹೋಮ ಹಮ್ಮಿಕೊಳ್ಳಲಾಗಿದೆ. ಸಂಜೆ 5:30 ವಾಸ್ತು ಹೋಮ, ಕಲಾತತ್ವ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ವಲ ಸಂತೆಪೇಟೆ, ಚಿತ್ರದುರ್ಗ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
4: ಇನ್ನು ಮುಂದೆ ಕೇಳಿ, ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಹಾಗೂ ರೋಗಗಳು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕ್ ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ.
5: ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕ್ ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಓಂಕಾರಪ್ಪ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಅಡಿಕೆಯಲ್ಲಿ ಕಂಡುಬರ್ತಕ್ಕಂಥ ಕೀಟಗಳು ಹಾಗೂ ರೋಗಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ ಸರ್.
6: ನಮಸ್ಕಾರ
5: ಸರ್. ಈಗ ಸಾಕಷ್ಟು ಜನ ರೈತರು ಅಡಿಕೆ ಬೆಳೀತಿದ್ದಾರೆ. ಇತ್ತೀಚೆಗಂತೂ ಅಡಿಕೆ ಬೆಳೀಲಿಕ್ಕಂಥ ಪ್ರದೇಶ ಇನ್ನೂ ಹೆಚ್ಚೆಚ್ಚು ಜಾಸ್ತಿ ಆಗ್ತಲೇ ಇದೆ. ಈಗ ಇದರಲ್ಲಿ ಸಾಕಷ್ಟು ಕೀಟ ಮತ್ತು ರೋಗಗಳು ಕಂಡು ಬರ್ತದೆ. ಮೊದಲಿಂದನೂ ಕಂಡು ಬರ್ತವೆ, ಈಗಲೂ ಕಂಡು ಬರ್ತದವೆ. ಇದರಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಕೀಟಗಳು ಮತ್ತು ರೋಗಗಳು ಯಾವ್ಯಾವಿದ್ದಾವೆ ಸರ್?
6: ಸೊ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆ ತುಂಬ ವಿಸ್ತೀರ್ಣ ಆಗ್ತಾ ಇದೆ. ಯಾಕೆ ಅಂದರೆ ಸಹಜವಾಗಿ ರೈತರಿಗೆ ಏನಿರುತ್ತೆ ಅಂದರೆ, ಈಗ ಕೂಲಿ ಆಳುಗಳು ಸಮಸ್ಯೆ ಜಾಸ್ತಿ, ಆಮೇಲೆ ಸುಲಭವಾಗಿ ಬರ್ತಕ್ಕಂಥ ಬೆಳೆ, ಆಮೇಲೆ ಹೆಚ್ಚಿನ ಶ್ರಮ ಇರಲ್ಲ. ಈಗ ನೀರಾವರಿ ಸೌಲಭ್ಯ ಚೆನ್ನಾಗಾಯಿತು ನಮಗೆ, ಭದ್ರಾ ನೀರು ಬಂತು, ಹಾಗಾಗ್ಬಿಟ್ಟು ಎಲ್ಲ ಬೋರ್ವೆಲ್ಗಳು ಚೆನ್ನಾಗಿ ಇವಾಗ ರೀಚಾರ್ಜ್ ಆಗಿಬಿಟ್ಟು ಉತ್ತಮವಾದ ನೀರಿನ ಸೌಲಭ್ಯ, ಎಲ್ಲೆಲ್ಲಿ ನೀರು ಚೆನ್ನಾಗಿ ಸಿಗುತ್ತೋ ಅಲ್ಲೆಲ್ಲ ಅಡಿಕೆ ಆಗಿಬಿಟ್ಟಿದೆ. ಸೊ ಈ ರೀತಿ ಅಡಿಕೆ ಬೆಳೆ ವಿಸ್ತೀರ್ಣ ಹೆಚ್ಚಾದಂಗೆ ಸಮಸ್ಯೆನೂ ಹೆಚ್ಚಾಗುತ್ತೆ. ಅದು ಜಗದ ನಿಯಮ. ಅದು ಯಾಕೆಂದರೆ ಯಾವುದೇ ಬೆಳೆನೇ ಅತಿಯಾದಾಗ ಬೇರೆ ಎಲ್ಲ ರೀತಿಯ ಮರಗಿಡಗಳನ್ನು ನಾವು ಇವತ್ತು ನಾಶ ಮಾಡಿಬಿಟ್ಟಿದ್ದೀವಿ. ಎಲ್ಲ ಮರಗಿಡಗಳನ್ನು ನಾಶ ಮಾಡಿಬಿಟ್ಟು ಬರೀ ಅಡಿಕೆ ಬೆಳೆ ಒಂದನ್ನೇ ನಾವು ಹೆಚ್ಚಿಗೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಅಲ್ಲಿರ್ತಕ್ಕಂಥ ಹುಳ ರೋಗ ಎಲ್ಲ ಅಡಿಕೆ ಗಿಡಕ್ಕೆ ಅಡ್ಜಸ್ಟ್ ಆಗ್ತಾಯಿದ್ದಾವೆ. ಅವು ಪ್ರಕೃತಿ ನಿಯಮ. ಅದು ಯಾಕೆಂದರೆ ಅವು ಬದುಕಬೇಕಲ್ಲ ಹುಳ ರೋಗಗಳು. ಹಾಗಾಗ್ಬಿಟ್ಟು ಎಲ್ಲ ಅಡಿಕೆನಲ್ಲಿ ನಮ್ಮ ದಿನನಿತ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಿನ 15-20 ಜನ ರೈತರು ಬರ್ತಾರೆ. ಅದರಲ್ಲಿ 90% ರೈತರಲ್ಲ ಅಡಿಕೆನೇ ಸಾ, ನಮ್ಮ ಅಡಿಕೆಗೆ ಹುಳ ಬಂದಿದೆ, ಈ ರೋಗ ಬಂದಿದೆ ಅಂತ ದಿನನಿತ್ಯ ಅನೇಕ ಸಮಸ್ಯೆಗಳನ್ನು ತರ್ತಾರೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ಅಡಿಕೆ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳ ಸಮಸ್ಯೆ ವಿಪರೀತ ಆಗ್ತಾರೆ ನಮಗೆ ದಿನನಿತ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಅನುಭವದ ಮೂಲಕ ನಾವು ಕಂಡುಕೊಳ್ತಾ ಇದ್ದೀವಿ. ಸೊ ಇವು ಮುಖ್ಯವಾಗಿ ಅಡಿಕೆ ನೆಲೆಯಲ್ಲಿ ಬರ್ತಕ್ಕಂಥ ಕೀಟಗಳು ಯಾವುವು ಅಂದರೆ, ರಸ ಇರುವಂಥ ಶಲ್ಕ ಕೀಟ, ಒಂಬಾಳೆ ತಿನ್ನುವ ಹುಳ, ಸುಳಿ ತಿಗಣಿ, ಆಮೇಲೆ ಇನ್ನೊಂದು ನುಸಿ ಬರುತ್ತೆ. ಅದು ಕೀಟ ಅಲ್ಲ, ಅದು ನುಸಿನಲ್ಲಿ ಎರಡು ರೀತಿ ಬರುತ್ತೆ, ಒಂದು ಕೆಂಪು ನುಸಿ ಅಂತ ಬರುತ್ತೆ, ಒಂದು ಬಿಳಿ ನುಸಿ ಅಂತ ಬರುತ್ತೆ. ಸೊ ಇವು ಪ್ರಮುಖವಾಗಿ ಬರ್ತಕ್ಕಂಥ ಕೀಟ ಮತ್ತು ನುಸಿ ಬಾಧೆ ನಮ್ಮ ಅಡಿಕೆ ಬೆಳೆಯಲ್ಲಿರ್ತಕ್ಕಂಥದ್ದು. ಇನ್ನು ರೋಗಗಳು ಒಂದು ಯಾವ್ಯಾವು ಅಂದರೆ, ಅಡಿಕೆನಲ್ಲಿ ಕಂಡು ಬರ್ತಕ್ಕಂಥ ರೋಗಗಳು ಸುಳಿ ಕೊಳೆ ರೋಗ, ಅಣಬೆ ರೋಗ, ಒಂಬಾಳೆ ಒಣಗುವ ರೋಗ, ಎಲೆ ಚುಕ್ಕೆ ರೋಗ, ಇವು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ರೋಗಗಳು.
5: ಮೊದಲಿಗೆ ನಾವು ಈ ಕೀಟಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಶಲ್ಕ ಕೀಟ ಅಂತ ಹೇಳಿದ್ರಿ ಸರ್, ಈ ಶಲ್ಕ ಕೀಟನ ಯಾವ ರೀತಿ ಗುರುತಿಸಬಹುದು, ಇದು ಯಾವ ಕಾರಣಕ್ಕೆ ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ, ಇದರ ನಿರ್ವಹಣಾ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್?
6: ಸಾಮಾನ್ಯವಾಗಿ ಶಲ್ಕ ಕೀಟಗಳು ಒಂದು ಒಣ ವಾತಾವರಣ, ಮಳೆಗಾಲ ಆಗ್ಬೋದು, ಬೇಸಿಗೆ ಕಾಲ ಆಗ್ಬೋದು. ಮಳೆಗಾಲ ಅಂದ್ರೆ ನಮಗೆ ನೀರಂತ ಇದೆ, ಮಲೆನಾಡಲ್ಲ ನೀರಂತೂ ಮಳೆ ಇರೋದಿಲ್ಲ. ಒಣ ವಾತಾವರಣ ಇದ್ದಂಥ ಈ ಶಲ್ಕ ಕೀಟಗಳು ಹೆಚ್ಚಾಗುತ್ತೆ. ಈ ಕೀಟ ಹೇಗಿರುತ್ತೆ ಅಂದರೆ, ಈ ಕೀಟಗಳು ಓಡಾಡಲಿಕ್ಕೆ ಆ ಒಂದು ಕಡೆ ಕೂತ್ಬಿಡುತ್ತವೆ. ಆದರೆ ಈ ಕೀಟಗಳು, ಒಂದು ಕೀಟ ಸುಮಾರು 50-60 ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಮರಿಗಳು ಬರ್ತಲ್ಲ, ಅವು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಓಡಾಡ್ತವೆ. ಅವು ಒಂದು ಜಾಗದಾಗ ಎಳೆಯದಾದ ರಸ ಇರು ಚೆನ್ನಾಗಿ ಸಿಗ್ತಕ್ಕಂಥ ಜಾಗದಾಗ ಒಂದು ರಾತ್ರಿ ಕೂತು ಅಂದರೆ, ಅವು ಮತ್ತೆ ಜೀವನ ಪರ್ಯಂತ ಮತ್ತೆ ಬೇರೆ ಕಡೆ ಹೋಗಲ್ಲ, ಅಲ್ಲೇ ರಸ ಈರಿ ಈರಿ ಈರಿ ಅವು ಬದುಕ್ತವೆ. ಸೊ ಈ ರೀತಿ ಅವು ನಿರಂತರವಾಗಿ ರಸ ಈರೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ, ಅದು

0: ಹೊಂಬಾಳೆನಲ್ಲಿ ರಸ ಇರಿದಾಗ ಸಹಜವಾಗಿ ಗಿಡಕ್ಕೆ ಪೋಷಕಾಂಶ ತಾಕತ್ತು ಕಡಿಮೆ ಆಗಿಬಿಟ್ಟು ಹಾಗೆ ಒಣಗೋಗ್ಬಿಡುತ್ತೆ. ಈ ಲಕ್ಷಣಗಳನ್ನ ಗುರುಸೋದು ರೈತ ಬಂದವ್ರಿಗೆ ಬಹಳ ಸುಲಭ. ಶಲ್ಕ ಕೀಟ ಬಂದಿರತಕ್ಕಂಥ ಹೊಂಬಾಳೆಗಳು ಬಾಧೆಗೊಳಗಾದ ಹೊಂಬಾಳೆಗಳಿರ್ತಕ್ಕಂಥ ಮರದಡೆ ಕೂತ್ಕೊಂಡಿದ್ರು ಅಂದರೆ ತಲೆ ಮೇಲೆ ಜೇನುತುಪ್ಪದ ಥರ ಹನಿ ಹನಿ ಬೀಳ್ತಾ ಇರುತ್ತೆ. ಈ ಶಲ್ಕ ಕೀಟ ಬಾಧೆ ಬಂತು ಅಂದರೆ ಆ ಹೊಂಬಾಳೆ ಎಲ್ಲ ಅಂಟಂಟಾಗಿತ್ತು, ಮುಟ್ಟಕ್ಕೆ ಬರೋದಿಲ್ಲ, ಆ ರೀತಿ ಇರುತ್ತೆ ಮೊದಲನೇದು. ಆಮೇಲೆ ಅದ್ರ ಕೆಳಗೆ ಯಾರಾದ್ರು ಕೂತ್ರೂ ತಲೆ ಮೇಲೆ ಜೇನುತುಪ್ಪದ ಥರ ಸುರಿತಾ ಇರುತ್ತೆ. ಇದು ಶಲ್ಕ ಕೀಟದ ಲಕ್ಷಣ. ಸೊ ಇದನ್ನು ನಾವು ಗುರುತಿಸ್ಬಿಟ್ಟು ಓ ಇದರಲ್ಲಿ ಶಲ್ಕ ಕೀಟ ಬಂದಿದೆ ಅಂತ ನಾವು. ಆಮೇಲೆ ಇನ್ನೊಂದು ಶಲ್ಕ ಕೀಟದ ಇನ್ನೊಂದು ವಿಶೇಷ ಏನು ಅಂದರೆ ನೋಡ್ಬೋದು, ನಾವು ಶಲ್ಕ ಕೀಟ ಹೆಚ್ಚಾಗಿರುವಂಥ ಅಡಿಕೆ ಗಿಡಗಳಲ್ಲಿ ಇರುವೆಗಳು ಗೊದ್ದಗಳು ಕೆಂಜೆಗಳು ಇತ್ತ. ಯಾಕೆಂದ್ರೆ ಅವಕ್ಕೂ ಅವಕ್ಕೂ ನಂಟು. ಈ ಶಲ್ಕ ಕೀಟದ ಮರಿ ಹುಳ ಇರ್ತಾರೆ ಪ್ರಾರಂಭಕ್ಕೆ, ಅವನ್ನ ಇವೆ ಎತ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿರೋ ಎಳೆ ಹೊಂಬಾಳೆ ಇರೋ ಕಡೆ ಬಿಡ್ತವೆ. ಯಾಕೆಂದ್ರೆ ಅವಕ್ಕೂ ಅವಕ್ಕೂ ಅವು ಸ್ನೇಹ ಅದು. ಸೊ ಅಲ್ಲಿ ಬಿಟ್ಟ ತಕ್ಷಣ ಅದು ಎಲ್ಲೆಲ್ಲಿ ರಸ ಇರ ಅಂಟು ಬಿಡುತ್ತೋ ಆ ಅಂಟು ಜೇನುತುಪ್ಪದ್ದಂಗೆ ಇರ್ತಾರೆ. ಆ ಜೇನುತುಪ್ಪದ ಅಂಟನ್ನು ತಿನ್ನಕ್ಕೆ ಹೋಗ್ತು. ಯಾಕೆಂದ್ರೆ ಇರುವೆಗಳು ಗೊದ್ದಗಳು ಕೆಂಜಗಳೇನು ಅಡಿಕೆ ಬೆಳೆಗೆ ಹಾನಿ ಮಾಡಲ್ಲ, ಆದರೆ ಇವು ಈ ಹುಳುಗಳ ಜೊತೆ ಸ್ನೇಹ ಬೆಳೆಸ್ಕೊಂಬಿಟ್ಟು ಈ ಹುಳುಗಳು ಜಾಸ್ತಿ ಆದ ಗಿಡ ಹಾಳಾಗುತ್ತೆ. ಸೊ ಈ ರೀತಿ ಶಲ್ಕ ಕೀಟದಿಂದ ನಮ್ಮ ಅಡಿಕೆ ಬೆಳೆ ಹೊಂಬಾಳೆ ಇಳುವರಿ ಕುಂಠಿತ ಆಗುತ್ತೆ.
1: ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ?
0: ನಿರ್ವಹಣೆ ಮಾಡೋದು ಹೀಗೆ ಅಂದರೆ ಇದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಬಾಧೆ ಒಳಗಾಗಿರ್ತಕ್ಕಂಥವನ್ನ ಕಿತ್ತು ಸುಟ್ಟಾಕ್ಬೇಕು. ಯಾಕೆಂದ್ರೆ ನಾವು ಅಲ್ಲೇ ಬೇಸಾಗಿದ್ರೆ ಮತ್ತೆ ಇನ್ನೊಂದು ಗಿಡ ಕಂಟಿ ಹೇಳುತ್ತೆ ಗೊತ್ತಾಯ್ತಲ್ಲ, ಸುಟ್ಟಾಕ್ಬೇಕು ಒಂದು. ಆ ನಂತರ ಇವು ಪ್ರಾರಂಭಿಕ ಹಂತದಲ್ಲಿ ಗುರುತಿಸ್ಬಿಟ್ಟು ಇವಕ್ಕೆ ನಾವು ಡೈಮಿಥೈಟ್ ಅಂತಕ್ಕಂಥ ಒಂದು ಕೀಟನಾಶಕ 1.7 ಮೇಲೆ 1 liter ನೀರಿಗೆ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿದರೆ ಇದನ್ನು ನಾವು ಹತೋಟಿ ಮಾಡಬಹುದು. ಈ ರೀತಿ ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ಕೀಟವನ್ನು ಹತೋಟಿ ಕ್ರಮ ಕೈಗೊಂಡ್ರೆ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು.
1: ಶಲ್ಕ ಕೀಟ ಆದ್ಮೇಲೆ ಹೊಂಬಾಳೆ ತಿನ್ನುವ ಹುಳು ಅಂತ ಹೇಳಿದ್ರಿ ಸರ್, ಅದು ಯಾವ ರೀತಿ ಇರುತ್ತೆ, ಯಾವ ಹಂತದಲ್ಲಿ ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು?
0: ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆಯಲ್ಲಿ ಹೊಂಬಾಳೆ ತಿನ್ನುವ ಹುಳ ಅವಳು ಹೆಚ್ಚಾಗ್ತಾ ಇದೆ. ಸೊ ಹೊಂಬಾಳೆ ತಿನ್ನುವ ಹೆಸರೇ ಇದೆ, ಅದು ಹೊಂಬಾಳೆ ತಿನ್ನುವ ಹುಳ. ಹೊಂಬಾಳೆ ಬಂದ್ಮೇಲೆ ಹೊಂಬಾಳೆ ದಾಳಗಳ ಮೇಲೆ ಮೊಟ್ಟೆ ಇಡುತ್ತೆ, ಚಿಟ್ಟೆ ಬಂದು ಮೊಟ್ಟೆಯಿಂದ ಮರಿ ಹೊರ ಬರುತ್ತೆ. ಆ ಮರಿ ಏನು ಮಾಡುತ್ತೆ, ಹೊಂಬಾಳೆ ಮೇಲೆಲ್ಲ ತಿಂದು ತಿಂದು ಇಕ್ಕೆ ಬಿಟ್ಟಿರುತ್ತೆ. ಆ ಹೊಂಬಾಳೆ ದಳಗಳ ಮೇಲೆ ಏನು ಆ ಇಕ್ಕೆ ಯಾವ ರೀತಿ ಇರುತ್ತೆ ಸೂಕ್ಷ್ಮ ಗಮನಿಸಿದ್ರೆ ಗಸಗಸೆ ಪುಡಿ ಥರ ಇರುತ್ತೆ, ಈ ಗಸಗಸೆ ನೋಡ್ದಂಗೆ ಆಗುತ್ತೆ. ಸೊ ರೈತಗೆ ನಾನು ಬಂದಂಥ ರೈತಗೆ ನಾನು ಬೂತ್ ಕನ್ನಡಿ ಇರ್ಬೋದು ಅಥವಾ ಹಾಗೆಯೇ ಗುರುತಿಸ್ಬೋದು, ರೈತ ಬಂದು ಹೊಂಬಾಳೆ ತಿನ್ನುವ ಹುಳ ಇದ್ದಂಥ ಹೊಂಬಾಳೆ ದಳಗಳಲ್ಲಿ ಗಸಗಸೆ ಪುಡಿ ಥರ ಇತ್ತು ಅಂದರೆ ಅದು ಹೊಂಬಾಳೆ ತಿನ್ನುವ ಹುಳುವ ಲಕ್ಷಣ. ಅದು ಇಲ್ಲದೇ ಹೊಂಬಾಳೆ ಒಣಗಿದರೆ ಅದು ಹೊಂಬಾಳೆ ಒಣಗುವ ರೋಗದ ಲಕ್ಷಣ. ಸೊ ಇದನ್ನು ರೈತ ಬಾಂಧವರು ಗುರುಸೋದು ಕಲಿಬೇಕು. ಹೊಂಬಾಳೆ ತಿನ್ನುವ ಹುಳು ಇತ್ತು ಅಂದರೆ ಅದು ಇಕ್ಕೆನ ಏನು ಮಾಡಿರುತ್ತೆ, ಜೋಡಿಸಿರುತ್ತೆ, ಅದು ಗಸಗಸೆ ಥರ ಇರುತ್ತೆ. ಆ ಗಸಗಸೆ ಥರ ಇತ್ತು ಅಂದರೆ ಅದು ಹೊಂಬಾಳೆ ತಿನ್ನುವ ಹುಳ. ಇದು ಇತ್ತೀಚಿನ ದಿನಗಳಲ್ಲಿ ಭಾಳ ಸಮಸ್ಯೆ, ಅದು ಈ ವರ್ಷ ಅಂತೂ ಬಹಳಷ್ಟು ಜನ ರೈತರು ಈ ಹೊಂಬಾಳೆ ತಿನ್ನುವ ಸಮಸ್ಯೆನೇ ತಗೊಂಡು ಬರ್ತಾ ಇದೆ. ಸೊ ಆದ್ದರಿಂದ ರೈತ ಬಾಂಧವರು ಇದನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಬೇಕು. ಯಾಕೆಂದರೆ ನೀವು ಒಂದು ಬಾರಿ ಹೊಂಬಾಳೆ ತಿನ್ನಮೇಲೆ ಅದು ಒಳಭಾಗದಲ್ಲಿ ತಿಂತಾ ಇರುತ್ತೆ, ಮೇಲ್ಗಡೆ ಎಲ್ಲ ಅದರದ್ದು ಇಕ್ಕೆನ ಸುತ್ತಕ್ಕೆ ಮೇಲ್ಕಡೆ ಹರಡ್ಕೊಂಡಿರ್ತೀವಿ. ಅವ ನಾವು ಯಾವ ಔಷಧಿ ಕೆಲವು ಬಾರಿ ಔಷಧಿ ಹೊಡೆದಾಗ ಹಾನಿ ಜಾಸ್ತಿ ಆದಾಗ ಅದಕ್ಕೆ ತಲುಪೋದೇ ಇಲ್ಲ. ಅನೇಕ ರೈತರು ಏನು ಮಾಡ್ತಾರೆ, ಹಾನಿ ಜಾಸ್ತಿ ಆದ್ಮೇಲೆ ತಗೊಂಬರ್ತಾರೆ ನಮ್ಮ ಹತ್ರ. ಜಾಸ್ತಿ ಆದ್ಮೇಲೆ ತಗೊಂಬಂದಾಗ ಏನು ಮಾಡೋಕ್ಕಲ್ಲ, ಯಾಕೆಂದ್ರೆ ಅದರಲ್ಲಿ ತಿಂದು ಹೊರಟೋಗ್ಬಿಟ್ಟಿರ್ತದೆ, ಇರೋದಿಲ್ಲ ಅಲ್ಲಿ, ಬರೀ ಇದ್ರೂ ಕೂಡ ಕೋಶಗಳಿರ್ತವೆ, ಕೋಶಗಳಿಗೆ ಸಿಂಪಡಣೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಅದರಿಂದ ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿಬಿಟ್ಟು ಈ ಹೊಂಬಾಳೆ ತಿನ್ನುವ ಹುಳುಗಳನ್ನು ಗುರುತಿಸೋದು ಭಾಳ ಮುಖ್ಯ. ಇದನ್ನು ರೈತ ಬಾಂಧವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮಾತ್ರ ನಾವೆಲ್ಲ ಮಾಹಿತಿ ಹೇಳ್ಕೊಡ್ತೀವಿ, ಇದನ್ನು ಕಲ್ತ್ಕೋಬೇಕು.
1: ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಸರ್?
0: ಈ ಹೊಂಬಾಳೆ ತಿನ್ನುವ ಹುಳನ್ನು ಹತೋಟಿ ಮಾಡೋ ವಿಧಾನ ಅಂದರೆ ನಾನು ಹೇಳಿದ್ನಲ್ಲ, ಪ್ರಾರಂಭಿಕ ಹಂತದಲ್ಲಿ ಗುರುತಿಸೋದು ಭಾಳ ಮುಖ್ಯ. ನಮ್ಮ ರೈತ ಬಾಂಧವರು ಯಾವುದೇ ಹುಳ ಆಗ್ಬೋದು ರೋಗ ಆಗ್ಬೋದು ಪ್ರಾರಂಭಿಕ ಹಂತದಲ್ಲಿ ನಾವು ಗುರುತಿಸಲಿಲ್ಲ ಅಂದರೆ ಅದರ ಬಾಧೆ ಹೆಚ್ಚಾದ್ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಕಣ್ಣು ಬೆಳಗಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಡಾಕ್ಟ್ರೇ ನಮ್ಮ ಜೀವ ಉಳಿಸ್ರಿ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರೆ, ಬಾಟ್ಲ್ ಹಾಕ್ತಾರೆ, ಬದುಕಿ ನಿನ್ನ ಹಣೆ ಬರ ಅಂತಾರೆ. ಇದು ಅದೇ ಕೇಸು. ಹಾನಿ ಜಾಸ್ತಿ ಆದಮೇಲೆ ಬಂದು ನಮ್ಮ ಹತ್ರ ಬಂದು ಸ್ವಾಮಿ ನಮಗೆ ಹಾನಿ ಜಾಸ್ತಿ ಆಗಿದೆ ಅಂದರೆ ಆ ವಿಜ್ಞಾನಿ ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ರೈತ ಬಾಂಧವರು ಹೊಂಬಾಳೆ ತಿನ್ನುವಳುವನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿಬಿಟ್ಟು ಹೊಂಬಾಳೆ ಹೆಸರುಗಳನ್ನ ಥರ ಕೇಳ್ತೀವಿ ನಾವು. ರೈತ ಬಾಂಧವ್ರು ಯಾರಿಗೂ ಕೂಡ ನಾವು ಪೂರ್ತಿ ಹೊಂಬಾಳೆನೇ ಕತ್ತರಿಸ್ಕೊಂಬರ್ರಿ ಅಂತೇಳಿ ಒಂದೆರಡು ಹೆಸರುಗಳನ್ನು ತಗೊಂಬಂದರೆ ನಾವು ಅದನ್ನು ನೋಡಿಬಿಟ್ಟು ಹೊಂಬಾಳೆ ತಿನ್ನುವ ಲಕ್ಷಣ ಕಂಡು ಬಂದರೆ ಕ್ಯುನಾಲ್ ವಾಸ್ ಅಂತ ಕೀಟನಾಶಕ ಬರುತ್ತೆ, 2 ml 1 liter ನೀರು ಬೆರೆಸಿಬಿಟ್ಟು ನಾವು ಸಿಂಪಡಣೆ ಮಾಡಿದರೆ ಈ ಹೊಂಬಾಳೆ ತಿನ್ನುವ ಹುಳುವನ್ನು ನಾವು ಹತೋಟಿ ಮಾಡಬಹುದು. ಇದನ್ನು ಈ ರೀತಿ ಪ್ರಾರಂಭಿಕ ಹಂತದಲ್ಲೇ ಗುರುತಿಸ್ಬಿಟ್ಟು ಸಿಂಪಡಣೆ ಮಾಡಬೇಕು. ಬಾಧೆ ಜಾಸ್ತಿ ಆದ್ಮೇಲೆ ನಾವು ಹತೋಟಿ ಮಾಡಕ್ಕೆ ಹೋದ್ರೆ ಇದನ್ನ ಹತೋಟಿ ಕಷ್ಟ ಆಗುತ್ತೆ.
1: ಸರ್, ಈಗ ಇನ್ನೊಂದು ಕೀಟ ಹೇಳಿದ್ರಿ, ಸುಳಿತಿಗಣೆ ಅಂತ, ಇದು ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು?
0: ಅಡಿಕೆ ಬೆಳೆಯಲ್ಲಿ ಹೆಸರೇ ಇದೆ, ಅದು ಏನಂತ ಸುಳಿತಿಗಣೆ. ಅನೇಕ ರೈತರು ಈ ಸುಳಿತಿಗಳಿಗೆ ಬಾಧೆನ ಏನೇ ಮಾಡ್ಕೊಂಡ್ಬಿಡ್ತಾರೆ, ಸರ್ ರೋಗ ಬಂದ್ಬಿಟ್ಟಿದೆ ಅಂತ. ಯಾಕೆಂದ್ರೆ ಇದ್ರ ಬಾಧೆ ಲಕ್ಷಣಗಳು ರೋಗದ ಥರ ಕಾಣ್ತವೆ. ಯಾಕೆ ರೋಗದ ಥರ ಕಾಣ್ತವೆ ಅಂದ್ರೆ ಇದು ಹೆಸರೇ ಇದೆ, ಅದು ಸುಳಿತಿಗಣೆ. ಆ ಸುಳಿತಿಗಣೆ ಎಲ್ಲಿರುತ್ತೆ ಅಂದರೆ ಸುಳಿ ಪಕ್ಕದಲ್ಲೇ ಬಚ್ಚಿಕೊಂಡಿರ್ತಾವೆ, ಆಗಲೊತ್ತು ಬಚ್ಚಿಕೊಂಡಿರ್ತಾವೆ. ಬಿಸಿಲಿದ್ದಾಗ ಅವು ಚುರುಕಾಗಿರಲ್ಲ, ಅವು ರಾತ್ರಿ ಹೊತ್ತು ಭಾರಿ ಚುರುಕಾಗಿರ್ತಾವೆ ತಂಪತ್ನಾಗ, ಆಗಲೊತ್ತು ಬಚ್ಚಿಕೊಂಡಿರ್ತಾವೆ ಅವು. ರಾತ್ರಿ ಹೊತ್ತು ತಂಪತ್ನ ಸುಳಿ

0: ಹೋಗ್ಬಿಟ್ಟು ಎಲ್ಲ ಚುಚ್ಚಿ ಚುಚ್ಚಿ ರಸ ಇರುತ್ತವೆ. ಸೊ ಚುಚ್ಚಿ ಚುಚ್ಚಿ ರಸ ಇರಿದಾಗ ಎಲ್ಲೆಲ್ಲಿ ಚುಚ್ಚಿ ರಸ ಇರಿರ್ತಾವ ಅಲ್ಲೆಲ್ಲ ಮಚ್ಚೆ ಬರ್ತವೆ. ಆ ಸುಳಿ ಓಪನ್ ಆದಮೇಲೆ ಅರಳ್ಕೊಳ್ಳುತ್ತಲ್ಲ ಎಲೆ, ಹರಡ್ಕೊಂಡಾಗ ಆ ಎಲೆ ಮೇಲೆ ಕಾಣ್ಕೊಂತಾವೆ ಮಚ್ಚೆಗು. ಸಾರ್ ಎಲೆ ಮೇಲೆ ರೋಗ ಬಂದ್ಬಿಟ್ಟಿದ್ದ ಅನೇಕ ರೀತಿ ಸಾರ್ ರೋಗ ಅಂತಲ್ಲಪ್ಪ, ರೋಗ ಅಲ್ಲ ಇದು, ಸುಳಿ ತಿಗಣೆ ಆದೇ ಲಕ್ಷಣ. ಸುಳಿ ತಿಗಣೆ ನೋಡಿ ಔಷಧಿ ಸಿಂಪಡ. ಅನೇಕ ರೈತರು ಏನು ಮಾಡ್ತಾರೆ ಅಂದರೆ ಆ ಎಲೆನಲ್ಲಿ ಮಚ್ಚೆ ಬಂದರೆ ನೋಡಿ ಔಷಧಿ ಹೊಡೆಯಕ್ಕೆ ಹೋಗ್ತಾರೆ. ಉಪಯೋಗಿಲ್ಲ, ಮಚ್ಚೆಗೆ ಇದಕ್ಕೂ ಸಂಬಂಧ ಮುಗಿದೋಗಿದೆ. ಯಾಕೆ ಹೇಳಿ, ಸುಳಿನಲ್ಲಿ ರಸ ಇರುವ ಹುಳುವನ್ನ ಗುರುತಿಸಿ ಸುಳಿಗೆ ನಾವು ಸಿಂಪಡಣೆ ಮಾಡಿದ್ರೆ ಮಾತ್ರ ಸುಳಿ ತಿಗಣೆಯನ್ನು ಹತೋಟಿ ಮಾಡ್ಬೋದು. ನೋಡಿ, ರೈತ ಬಂದವರು ನಾವು ಯಾವಾಗಲೂ ಹೇಳ್ತೀವಿ, ಎಲೆ ಮೇಲೆ ಮಚ್ಚೆ ಕಾಣಿಸ್ಕೊಂಡಾಗ ಸುಳಿಯನ್ನು ಗಮನಿಸ್ರಿ. ಆ ಸುಳಿ ಸಂದಿಯನ್ನು ಹುಳ ಇರ್ತವೆ. ಆ ಹುಳ ಇದ್ದಾಗ ಆ ಸುಳಿ ಸಂದಿಲಿ ನಾವು ಗಮನಿಸಿದಾಗ ತಲೆ ಏನಿದ್ದಂಗೆ ಮರಿಗಳೆಲ್ಲ ಬೆಳ್ಳಗಿರ್ತವೆ, ದೊಡ್ಡವಲ್ಲ ಕೆಂಪಗಿರ್ತವೆ. ಸೊ ಆ ಸುಳಿ ಸಂದಿಲಿ ಹುಳುಗಳನ್ನು ನೋಡಿ ಔಷಧಿ ಹೊಡಿಬೇಕೇ ಹೊರತು ಈ ಮಚ್ಚೆಗಳನ್ನು ನೋಡಿ ಔಷಧಿ ಹೊಡೆದ್ರೆ ಉಪಯೋಗಿಲ್ಲ. ಅನೇಕ ರೈತರು ಮಾಡ್ಬಿಟ್ಟೆ, ಅಯ್ಯ ಸರ್ ಮಚ್ಚೆ ಬಂದ್ಬಿಡ್ತು ಅದಕ್ಕೆ ಔಷಧಿ ಹಾಕ್ಸ್ಕೊಂಡು ಉಪಯೋಗಿಲ್ಲ. ಯಾಕೆಂದರೆ ಸುಳಿನಲ್ಲಿ ಹಾನಿಯಾಗಿರೋದು, ಸುಳಿ ಸಂದಿಲಿ ಹುಳ ಇರೋದು ನೋಡ್ಕೊಂಡು ಸಿಂಪಡಣೆ ಮಾಡಿದರೆ ಹತೋಟಿಯನ್ನು ನಾವು ಯಶಸ್ವಿಯಾಗಿ ಮಾಡಬಹುದು. ಇದು ಸುಳಿ ತಿಂಗಳ ಬಗ್ಗೆ ರೈತರು ಭಾಳ ತಪ್ಪು ಕಲ್ಪವ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಎಲೆ ಎಲೆ ಎಲ್ಲ ಮಚ್ಚೆ ಬಂದುತ್ತವೆ, ಅವ್ನು ಸಾರ್ ಮಚ್ಚೆ ಬಂದಿದ್ದೆ ರೋಗ ಬಂದಿಂತ. ಅದು ರೋಗ ಅಲ್ಲ, ಅದು ಸುಳಿ ತಿಗಣೆಯ ಹಾನಿಯ ಲಕ್ಷಣಗಳು. ಇನ್ನು ರೈತ ಬಂದು
1: ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಥವಾ ಏನು ಕ್ರಮ ಅನುಸರಿಸ್ಬೇಕಾದ?
0: ಸುಳಿತಿಗಳನ್ನು ಹತೋಟಿ ಮಾಡುವ ವಿಧಾನಗಳು ಅಂದರೆ, ಮಚ್ಚೆಗಳು ಗರಿಮೆ ಕಾಣಿಸ್ಕೊಂಡು ಅಷ್ಟೊತ್ತಿಗೆ ಅದರಲ್ಲೇ ತಿಂದು ಹಾನಿ ಅದು ಕೊನೆ ಅಂತ. ಆ ಹಂತದಲ್ಲಿ ಕೆಲವು ಬಾರಿ ಸುಳಿ ತಿಗಣಲ್ಲಿ ಇರಬಹುದು, ಇಲ್ಲದೇನೇನು ಇರಬಹುದು. ಆದ್ದರಿಂದ ರೈತ ಬಾಂಧವರು ಒಣ ವಾತಾವರಣ ಇದ್ದಾಗ ಮಳೆಗಾಲದಲ್ಲಿ ಮತ್ತು ಬೇಸಿಗೆಕಾಲ ಮಳೆಗಾಲ ಮುಗಿದ ನಂತರ ಆಗಾಗ್ಗೆ ಗಿಡಗಳಲ್ಲಿ ಸುಳಿ ಸಂದಿಲಿ ಹುಳ ಇದೆ ಅಂತ ಚೆಕ್ ಮಾಡಬೇಕು. ಅದು ಭಾಳ ಮುಖ್ಯ. ಆ ಹುಳ ಇದ್ದಾಗ ಔಷಧಿ ಹೊಡಿಬೇಕು. ಆ ಲಕ್ಷಣಗಳು ನೋಡಿ ಔಷಧಿ ಹೊಡೆದ್ರೆ ಉಪಯೋಗ ಇಲ್ಲ. ಅವಾಗ ಯಾಕಂದ್ರೆ ಆ ಹುಣ್ಣ ತಿಗಣೆ ಇರೋದಿಲ್ಲ. ಅವಾಗ ಎಷ್ಟೋ ಬಾರಿ ಅವ್ರು ಅದು ಹಳೆಯ ಬಾಧ್ಯತೆ. 2 ತಿಂಗಳು 3 ತಿಂಗಳು ಮುಂಚೆ ಹಾನಿಯಾಗಿರೋ ಲಕ್ಷಣಗಳು ನಿಮಗೆ ಕಾಣ್ತವೆ ಎಲೆನ. ಸೊ ಅದರಿಂದ ರೈತ ಬಾಂಧವರು ಗುರುತಿಸಿಬಿಟ್ಟು ಇದನ್ನು ಕಾಣಿಸ್ಕೊಂಡು ಇದಕ್ಕೂ ಅಷ್ಟೇ ಡೈಮಿಥೈಟ್ ಅಂತಕ್ಕಂಥ ಈ ಕೀಟನಾಶಕವನ್ನು 1 ಪಾಯಿಂಟ್ಗಳ ಮೇಲೆ 1 ಲೀಟರ್ ನೀರು ಬಳಸಿ ಸುಳಿ ಸುಳಿ ಸಂದಿ ಸುಳಿ ಪಕ್ಕದ ಗರಿಗೆ ಅಷ್ಟೇ ಸಿಂಪಡಣೆ ಮಾಡ್ಬೇಕು. ಇಡೀ ಅಡಿಕೆ ಗಿಡಕ್ಕೆ ಸಿಂಪಡಣೆ ಮಾಡೋದು ಬೇಕಾಗಲ್ಲ. ಯಾಕೆ ನಾವು ಸುಳಿ ಸುಳಿ ಪಕ್ಕದ ಗರಿಯಲ್ಲಿ ಮಾತ್ರ ಬಚ್ಚಿಕೊಂಡಿರ್ತವೆ, ಬೇರೆ ಯಾವ ಜಾಗ ಹೋಗೋದಿಲ್ಲ. ಯಾವು ಸುಳಿ ತಿಗಣೆಗಳು. ಸೊ ಇದನ್ನು ಗಮನಿಸ್ಕೊಂಡು ಆಮೇಲೆ ಇದಕ್ಕೆ ಫೋರೇಟ್ ಬರುತ್ತೆ. 4-8 ಅಷ್ಟೇ, 1-5 ಗ್ರಾಮ್ ಸಣ್ಣ ಈಗ ನಾವು ಸಂಕ್ರಾಂತಿ ಸಮಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳು ತಗೊಂತೀವಲ್ಲ, ಅಂಥ ಕವರ್ಗಳು ತೂತ ಮಾಡಿ ಅದರೊಳಗೆ 4-5 ಗ್ರಾಮ್ 4-8 ಇಟ್ಬಿಟ್ಟು ಅವನ್ನ ಸುಳಿ ಸಂದಿಗೆ ಇಟ್ಬಿಟ್ರೆ ಆ ವಾಸನೆಗೆ ಯಾವ ಹುಳನ ಅಲ್ಲಿ ಹೋಗೋದು. ಅದು ಮಾಡ್ಬೋದು. ಅದು ದೊಡ್ಡ ಮರಗಳಿಗೆ ಅದು ಇಡೋದು ಕಷ್ಟ ಆಗುತ್ತೆ ರೈತ ಬಂದವರಿಗೆ. ಅದಕ್ಕೇನು ಅಂದರೆ, ಈ ಬೇಸಿಗೆ ಸಮಯದಲ್ಲಿ ಮಳೆಗಾಲ ಮುಗಿದಂಥ 1 ಬಾರಿ 2 ಬಾರಿ ನಾವು ಸಿಂಪಡಣೆ ಮಾಡಿದರೆ ಇದನ್ನು ಯಶಸ್ವಿಯಾಗಿ ಹತೋಟಿ ಮಾಡಿ.
1: ಸರ್, ಇನ್ನೊಂದು ರೋಗ ಹೇಳಿದ್ರೆ ಕೆಂಪು ಅಥವಾ ಬಿಳಿ ನುಸಿ ಕಂಡು ಬರುತ್ತೆ, ಇದ್ರ ಬಾಧೆನೂ ಸಾಕಷ್ಟು ಇರುತ್ತೆ ರೈತರು ಅನುಭವಿಸ್ತಾರೆ ಅಂತ. ಇದನ್ನ ಯಾವ ರೀತಿ ರೈತರು ನಿರ್ವಹಣೆ ಮಾಡಬೇಕಾಗ್ತದೆ?
0: ನುಸಿ ಬಾಧೆನಲ್ಲಿ ರೈತ ಬಾಂಧವರು 2 ರೀತಿ ಸಮಸ್ಯೆ ಬರುತ್ತೆ. 1 ಕೆಂಪು ನುಸಿ ಅಂತ, 1 ಬಿಳಿ ನುಸಿ ಅಂತ. ಕೆಂಪು ನುಸಿ ಅಂತ ಬೆರಳಗಿಂಗ ಎಲೆ ಕೆಳಭಾಗದ ಬೆರಳಗಿಂಗ ಅಂದ್ರೆ ರಕ್ತ ಆದಂಗೆ ಅಂತ ಗುರುತಿಸ್ತಾರೆ. ಆದರೆ ಬಿಳಿ ನುಸಿ ಗೊತ್ತಾಗಲ್ವಾ, ಬೆರಳಂಗೆ ಉಜ್ಜಿರು ಏನು ಗೊತ್ತಾಗೋದಿಲ್ಲ. ಸೊ ಅವ್ರೇ ಮಾಡಿಬಿಡ್ತಾರೆ, ಪ್ರಾರಂಭದಲ್ಲಿ ಇದು ಗೊತ್ತಾಗೋದಿಲ್ಲ, ಎಲೆ ಎಲ್ಲ ಹಳದಿ ಆಗಿಬಿಡ್ತವೆ. ಹಳದಿ ಆದ ನಮ್ಮ ಸಾರ್ ನೋಡಿ ಆ ಹಂತದಲ್ಲಿ ಎಲ್ಲ ಮುಗಿದೋಗಿರ್ತದ್ರ ಹಾನಿ ಲಕ್ಷಣ. ಸೊ ಆ ಹಂತದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡೋಕೆ ಹೋದರೆ ಅದು ಪರಿಣಾಮಕಾರಿ ಇಲ್ಲ. ಆದ್ದರಿಂದ ರೈತ ಬಾಂಧವರು ಈ ನುಸಿಗಳನ್ನು ಗುರುತಿಸೋದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಎಲೆಗಳನ್ನು ತಂದರೆ ನಾವು ಅದ್ರ ಲಕ್ಷಣ ಹೇಳ್ಕೊಡ್ತೇವೆ, ಕಲಿಬೇಕು. ಯಾಕೆಂದರೆ ರೈತರು ವಿಜ್ಞಾನಿ ಆದರೆ ಸಮಸ್ಯೆ ಪರಿಹಾರ. ಹೊಲದಲ್ಲಿರೋ ರೈತ ಬಾಂಧವರು ನಾವು, ಅವ್ರಿಗೆ ಮಾಹಿತಿ ಕೊಡೋದು ನಮ್ಮ ಕೆಲಸ. ಸೊ ಅದರಿಂದ ಈ ನುಸಿಗಳು ಹೇಗೆ ಅಂದರೆ, ಈ ನುಸಿಗಳು ಅಷ್ಟೇ, ಇವು ಕೀಟತರನೇ ರಸ ಇರ್ತವೆ. ಸೊ ಇವು ಮೊಟ್ಟೆ ಇಟ್ಬಿಡ್ತವೆ. ಮೊಟ್ಟೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಲ್ಲ ಅದು ನುಸಿ, ಅದು ಪ್ರಾರಂಭಿಕ ಅಂತ ಮರಿ ಹಂತಗಳು ಅವು ಕಣ್ಣಿಗೆ ಕಾಣಲ್ಲ, ಭಾಳ ಚಿಕ್ಕವಿತ್ತು. ಮೊಟ್ಟೆಗಳು ಕಣ್ಣಿಗೆ ಕಾಣಲ್ಲ, ಪ್ರಾರಂಭಿಕ ಮೊದಲನೇ ಹಂತ ಎರಡನೇ ಹಂತಗಳು ಕಣ್ಣಿಗೆ ಕಾಣಲ್ಲ. ಸೊ ಆ ಹಂತದಲ್ಲೇ ಹಾನಿ ಆಗಿಬಿಟ್ಟಿರುತ್ತೆ, ದೊಡ್ಡದಾದ್ಮೇಲೆ ಸ್ವಲ್ಪ ಕಣ್ಣಿಗೆ ಕಾಣುತ್ತೆ. ಸೊ ಆದ್ದರಿಂದ ರೈತ ಬಾಂಧವರು ಬೇಸಿಗೆಕಾಲ ಶುರುವ ಇಂಥ ಸಮಯದಲ್ಲಿ 1-2 ಎಲೆಗಳನ್ನು ಕತ್ತರಿಸ್ಕೊಂಬಿಟ್ಟು ನಮ್ಮ ಕೃಷಿ ವಿಜ್ಞಾನ, ನಾವು ಸೂಕ್ಷ್ಮದರ್ಶಕ ಯಂತ್ರ ಮೂಲಕ ನೋಡ್ತೀವಿ ಇಲ್ಲ ಭೂತ್ ಕನ್ನಡಿ ಮೂಲಕ ನೋಡ್ತೀವಿ, ನೋಡ್ಬಿಟ್ಟು ಅದನ್ನ ರೈತರಿಗೆ ಯಾವ ರೀತಿ ಗುರುತಿಸ್ಬೇಕು ಅಂತ ಹೇಳ್ತಾರೆ. ಹಾನಿ ಜಾಸ್ತಿ ಆದಾಗ ಕೆಂಪು ನುಸಿ ಇದ್ರೆ ಬೆರಳಿಗೆ ಉಜ್ಜಿದ್ರೆ ರಕ್ತ ಆದಂಗತ್ತ ಗುರುತಿಸ್ತಾರೆ, ಬಿಳಿ ನುಸಿ ಗೊತ್ತಾಗುತ್ತೆ. ಸೊ ಅದರಿಂದ ರೈತ ಬಾಂಧವರು ಈ ನುಸಿ ಬಾಧೆಗಳನ್ನು, ಇದು ಬೇಸಿಗೆ ಕಾಲ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ನೀವು ಅದ್ರ ಸಿಂಪಡಣೆ ಮಾಡಲ ಅಂದ್ರೆ ಗಿಡನ ಒಣಗೋಗ್ಬಿಡುತ್ತೆ. ತಲೆ ಏನಿದ್ದಂಗೆ, ಇದು ತಲೆ ತುಂಬ ಏನಿದ್ರೆ ಕ್ಯಾರ್ ಕ್ಯಾರ್ ತಲೆ ಕೂದಲೆಲ್ಲ ಉದುರೋಗ್ಬಿಡ್ತು, ಇದು ಹಾಗೇನೆ. ಸೊ ಅದರಿಂದ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಗುರುತಿಸೋದನ್ನ ಕಲಿಬೇಕು ರೈತ ಬಾಂಧವರು. ಗುರುತಿಸಿಬಿಟ್ರೆ ಈ ನುಸಿ ಬಾಧೆನ ಹತೋಟಿ ಮಾಡಬಹುದು. ಯಾವ ರೀತಿ ಹತೋಟಿ ಮಾಡಬಹುದು ನುಸಿ ಬಾಧೆನ? ಸೊ ನುಸಿ ಬಾಧೆನ ಯಾಗಲೆಲ್ಲ ನಾವು ಕೀಟನಾಶಕ ಸಿಂಪಡಣೆ ಮಾಡಕ್ ಬರಲ್ಲ, ಇವಕ್ಕೆ ನುಸಿನಾಶಕಗಳನ್ನೇ ಸಿಂಪಡಣೆ ಮಾಡಬೇಕು. ನುಸಿನಾಶಕಗಳು ಇತ್ತೀಚೆಗೆ ನಾವು ಮುಂಚೆ ಡೈಕಾಪಾಲ್ ಹೇಳ್ತಿದ್ವಿ, 2.5 ಮಿಲಿ 1 ಲೀಟರ್ಗೆ ಬೆಸ್ಟ್ ಸಿಂಪಡಣೆ ಮಾಡಿ. ಇತ್ತೀಚೆಗೆ ಡೈಕಾಪಾಲ್ ಅಂತಕ್ಕಂಥ ನುಸಿನಾಶಕ ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಾವ ಇದೆ ಅಂತಾರೆ. ಸೊ ಅದ್ರ ಬದಲು ಇವಾಗ ಫಿನಜಾಕ್ವಿನ್ ಅಂತಕ್ಕಂಥ ನುಸಿನಾಶಕವನ್ನು ಹೇಳ್ತೀವಿ, ಅದು 1.7 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿದರೆ ಅದನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಅದನ್ನು ಎಲೆ ಕೆಳಭಾಗ ಸಿಂಪಡಣೆ ಆಮೇಲೆ ರೈತ ಬಂದವರು

0: ಸಿಂಪಡಣೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಈ ಅಂಟು ಅಂತೀವಲ್ಲ ನಾವು, ಸ್ಪ್ರೆಡ್ಡರ್ ಅಥವಾ ಸ್ಟಿಕ್ಕರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಅವನ್ನ ಹಾಕೊಂಡು ಸಿಂಪಡಣೆ ಮಾಡ್ಬೇಕು. ಅಡಿಕೆ ಗಿಡಕ್ಕೆ, ಬಾಳೆ ಗಿಡಕ್ಕೆ ಸಿಂಪಡಣೆ ಮಾಡ್ಬೇಕಾರೆ ಯಾಕೆ ಅಂದರೆ ನಾವು ಅದನ್ನ ಸಿಂಪಡಣೆ ಮಾಡಲ್ಲ ಅಂದರೆ ಅದು ಅಡಿಕೆಯಲ್ಲಿ ತುಂಬ ನುಣುಪಾಗಿರೋದ್ರಿಂದ ಜಾರುತ್ತೆ. ಅದನ್ನ ನಾಲ್ಕೊಂಡು ಸಿಂಪಡಣೆ ಮಾಡಿ ಫಿನಜಾಕ್ವಿನ್ 1.7 ಸಿಂಪಡಣೆ ಮಾಡಿದ್ರೆ ಹತೋಟಿ ಬರುತ್ತೆ. ಸರ್ ಇದು ಆಗಲಲ್ಲ ಅವ್ರು ತಾವಾಗ ಎಷ್ಟು ಸರಿ ಅಂತ ಗಿನೂಷನ್ ಹಾಕಿ ಸಿಂಪಡಣೆ ಮಾಡೋದು ಅಂತ ಪಾಪ ರೈತರು ಕೇಳ್ತಾರೆ. ಆಗಲಲ್ಲ ಸಿಂಪಡಣೆ ಮಾಡೋಕ್ಕಾಗಲ್ಲ, ಆಗಲಲ್ಲ ಸಿಂಪಡಣೆ ಮಾಡೋದು ಕರಗಿಸ್ಕೊಳ್ಳೋ ಶಕ್ತಿ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರ್ಬೇಕು ರೈತ ಬಂದವರು. ಇದು ಹತೋಟಿ ಆಗುತ್ತೆ, ಆಗಲಲ್ಲ ಅದನ್ನೇ ಸಿಂಪಡಣೆ ಮಾಡಿದರೆ ಅವು ಕುಡ್ಕೊಡ್ತಾರೆ, ಆಗಲಲ್ಲ ಕುಡ್ಕೊಡ್ದು ಏನು ಕುಡಿದ್ರೆ ಏನಾಗಲ್ಲ ಹಂಗಾಗ್ಬಿಡ್ತಿ, ಕುಡ್ಕೊಡ್ತಾರ ಆಗ್ಬಿಟ್ಟ ಇನ್ನು ಹುಳುಗಳು ನುಸಿಗಳು. ಈಗ ಸೊ ಅದಕ್ಕೆ ಒಂದು ಬಾರಿ ನುಸಿನಾಶಕ ಸಿಂಪಡಣೆ ಮಾಡಿ ಇನ್ನೊಂದು ಬಾರಿ ಏನು ಮಾಡಬೇಕು ಅಂದರೆ ಬರೀ ನೀರನ್ನು ಸಿಂಪಡಣೆ ಮಾಡ್ಬೇಕು. ಜಾಸ್ತಿ ಒತ್ತಡದಲ್ಲಿ ನೀರನ್ನು ಸಿಂಪಡಣೆ ಮಾಡಿಬಿಟ್ರೆ ಮಳೆಗಾಲದ ಮಳೆ ಬಂದು ಉಡಿಕಿರು ಸಿಗಲ್ಲವು. ನಾವು ಬೇಸಿಗೆ ಕಾಲದಲ್ಲೂ ಕೂಡ ಒಂದು ಬಾರಿ ನುಸಿನಾಶಕ ಸಿಂಪಡಣೆ ಬರಿ ಮಾಡಿದ್ಮೇಲೆ ಇನ್ನೊಂದು ಬಾರಿ ಬರೀ ನೀರನ್ನು ಹೆಚ್ಚಿಗೆ ಒತ್ತಡದಲ್ಲಿ ಸಿಂಪಡಣೆ ಮಾಡಿ ತೊಳ್ಕೊಂಡು ಕೆಳ ಬಿದ್ಬಿಡ್ತು, ಅವು ಕೆಳಗಿಂದ ಮೇಲೆ ಹೋಗ್ಬಿಟ್ಟು ಮತ್ತೆ ಮೊಟ್ಟೆ ಇಡೋಷ್ಟಕ್ಕೆ ಅರ್ಧ ಆಯಸ್ ಹೋಗ್ಬಿಡ್ತು. ಈ ರೀತಿ ಹತೋಟಿ ಮಾಡಬೇಕು, ಬರೀ ನಾವು ನುಸಿನಾಶಕದಿಂದನೇ ಹತೋಟಿ ಮಾಡೋದು ಕಷ್ಟಕರ ಆಗುತ್ತೆ. ರೈತ ಬಂದರೆ ಇದೆಲ್ಲ ಮಾಹಿತಿನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಂದರೆ ನಿಮಗೆಲ್ಲ ಮಾಹಿತಿ ಹೆಚ್ಚಿನ ಪ್ರಮಾಣ ತಿಳಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ.
1: ಈಗ ಕೀಟಗಳ ಬಗ್ಗೆ ಎಲ್ಲ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ ಸರ್. ಈಗ ಇದರಲ್ಲಿ ಸಾಕಷ್ಟು ರೋಗಗಳ ಬಗ್ಗೆನೂ ಹೇಳಿದ್ರೆ ಪ್ರಮುಖವಾಗಿ ಸುಳಿಕೊಳೆ ರೋಗ ಕಂಡು ಬರುತ್ತಲ್ಲ, ಈಗ ಹೆಚ್ಚಾಗಿ ಅದನ್ನ ನೋಡ್ತಾ ಇರ್ತೀವಿ, ಅದನ್ನ ಯಾವ ರೀತಿ ಗುರುತಿಸಬೇಕು, ಅದು ಯಾವ ಹಂತದಲ್ಲಿ ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್?
0: ಇತ್ತೀಚೆಗೆ ಸುಳಿಕೊಳೆ ರೋಗನೂ ಅಡಿಕೆನಲ್ಲಿ ಒಂದು ಪ್ರಮುಖವಾದ ರೋಗ ಆಗ್ತಾ ಇದೆ. ಮೊನ್ನೆ ಒಬ್ಬ ರೈತ ನಮ್ಮ ಕೃಷಿ ವಿಜ್ಞಾನಕ್ಕೆ ಬಂದ್ಬಿಟ್ರು, ಸರ್ ಬಂದ್ಬಿಟ್ಟು ನಮ್ಮಲ್ಲಿ ಸುಳಿಕೊಳೆ ರೋಗ ಬಂದಿದೆ ಸರ್, ಎಷ್ಟು ಗಿಡಕ್ಕೆ ಬಂದಿದೆ ಯಜಮಾನ್ರೆ ಅಂದೆ. ಸರ್ 500 ಗಿಡದಲ್ಲಿ 300 ಗಿಡಕ್ಕೆ ಬಂದಿತ್ತು ಅಂದ್ಬಿಡ್ಬೋದು. ನಾನಿಲ್ಲಿ ಯಜಮಾನ್ರೆ ಇನ್ನೊಂದು ವಾರ ಬಿಟ್ಟಿದ್ರೆ ಎಲ್ಲವಕ್ಕೂ ಬಂದ್ಬಿಡವಲ್ಲ ಅಂದೆ. ಯಾಕೆಂದ್ರೆ ನಾವು ಮಾತು ಕೇಳೋಕ್ಕೆ ನಮಗೆ ಬೇಜಾರಾಗುತ್ತೆ, ಒಂದೋ ಎರಡೋ ಗಿಡ ಅಥವಾ ಬರ್ಬೇಕು ತಾನೆ, 300 ಗಿಡಕ್ಕೆ ಬಂದಿದೆ ಅಂದರೆ ನಮಗೆ ಬೇಜಾರಾಗುತ್ತೆ. ಸೊ ಅವ್ರಿಗೆ ಹೇಳಿದ್ರು ಯಾವುದೇ ಒಂದು ಸುಳಿ ಕೊಳೆ ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಒಂದೋ ಎರಡು ಗಿಡದಲ್ಲಿ ಅದು ಲಕ್ಷಣ ಕಾಣಿಕೆ ತಕ್ಷಣ ಬನ್ನಿ, ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಸರಿ, ಸುಳಿ ಕೊಳೆ ಲಕ್ಷಣ ಹೆಂಗೆ ಗುಡಿಸೋದು? ಏನಲ್ಲ ಸುಳಿ ಬಾಡ್ದಂಗಾಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ ಸುಳಿ ಬಾಡ್ದಂಗೆ ಆಯಿತು ಅಂದ್ಮೇಲೆ ಏನೋ ಸಮಸ್ಯೆ ಇದೆ ಅಂತ. ಆ ನಂತರ ಬಾಡ್ದಂಗೆ ಆಗ್ಬಿಟ್ಟು ಒಣಗಕ್ಕೆ ಶುರುವಾಗುತ್ತೆ, ಹಳದಿ ಆಗಿದಾಗುತ್ತೆ, ಆಮೇಲೆ ಅದನ್ನು ಸುಳಿ ಕಿತ್ರ ಕೈ ಬರುತ್ತೆ, ಕಿತ್ರ ಕೈ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಆ ಕೆಟ್ಟ ವಾಸನೆ ಬಂತು ಅಂದರೆ ಸುಳಿ ಕೊಳೆ ರೋಗ. ಆನಂತರ ಇನ್ನೂ ಸುಳಿ ಊತ ಬಂದಿರುತ್ತೆ ಕೆಲವರಲ್ಲಿ, ಆ ಊತ ಬಂದಿರೋದನ್ನ ಊತವನ್ನು ಸ್ವಲ್ಪ ಸೀಳ್ಬೇಕು, ಇದನ್ನು ಮಾಡ್ಬೇಕು. ಹಂಗಂತ ಎಲ್ಲಕ್ಕೂ ಸೀಳ್ಕೊಂಡು ಹೋಗೋದಲ್ಲ, ಊತ ಬಂದಿರೋಕ್ಕೆ ಮಾತ್ರ ಸೀಳ್ಬೇಕಾಗುತ್ತೆ. ಸೊ ಈ ರೀತಿ ಸುಳಿ ಕೊಳೆ ರೋಗವನ್ನು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿಬಿಟ್ಟು ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡ್ರೆ ಇದನ್ನು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇದನ್ನು ಹತೋಟಿ ಮಾಡಲಿಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಶಿಲೀಂದ್ರನಾಶಕವನ್ನು 3 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಸುಳಿಗೆ ತೋಯಿಸ್ಬೇಕು. ಯಾಕಂದರೆ ಕೆಲವರೇ ಸಿಂಪಡಣೆ ಮಾಡ್ಕೊಂಡು ಅದ್ರ ಉಪಯೋಗ ಆಗಲ್ಲ, ಯಾಕೇಳಿ ಆ ಸುಳಿ ಸಂಧಿ ಒಳಗೆಲ್ಲ ಔಷಧಿ ಹೋಗ್ಬೇಕಲ್ಲ. ಸೊ ಆ ಥರ ಹಿಡ್ಕೊಂಡು ಎಲ್ಲ ಆಮೇಲೆ ಒಂದು ಗಿಡ ಎರಡು ಗಿಡ ಕಳಿಸ್ಕೊಂಡು ಎಲ್ಲ ಗಿಡಕ್ಕೂ ಸಿಂಪಡಣೆ ಮಾಡಿ. ಯಾಕಂದರೆ ಅವೆರಡಕ್ಕೆ ಸಿಂಪಡಣೆ ಮಾಡಿಬಿಟ್ಟಾಗ ಮತ್ತೆ ಬೇರೆಯವ್ರಿಗೆ ಬರುತ್ತೆ, ಅದು ಗಾಳಿಯಿಂದ ಆಡುತ್ತೆ ರೋಗ. ಸೊ ಅದರಿಂದ ಸುಳಿ ಕೊಳೆ ರೋಗಕ್ಕೆ ಕಾಪರ್ ಆಕ್ಸಿಕ್ಲೋರ್ಡ್ ಅಂತಕ್ಕಂಥ ಶಿಲೀಂದ್ರನಾಶಕವನ್ನು 3 ಗ್ರಾಮ್ 1 ಲೀಟರ್ನಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಸುಳಿ ಕೊಳೆ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು.
1: ಸರ್, ಇನ್ನೊಂದು ಅಣಬೆ ರೋಗ ಅಂತ ಹೇಳಿದ್ರೆ ಅದು ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಸರ್?
0: ಅಣಬೆ ರೋಗ ಇತ್ತೀಚಿನ ದಿನಗಳಲ್ಲೂ ಕೂಡ ಅದು ವಿಪರೀತ ಆಗ್ತಾ ಇದೆ. ನಾವು ತೆಂಗು ಅಡಿಕೆ ಎಲ್ಲ ಇದೆ, ಎಲ್ಲದಕ್ಕೂ ಬಂದ್ಬಿಡುತ್ತೆ ಅಣಬೆ ರೋಗ. ತೆಂಗಿನಲ್ಲೂ ಸೊರಗು ರೋಗ ಅಥವಾ ಅಣಬೆ ರೋಗ ಅಂತ. ಇತ್ತೀಚೆಗೆ ಯಾಕೆ ಈ ರೋಗ ಹೆಚ್ಚಾಗ್ತಾ ಇತ್ತು ಅಂದರೆ ಮನೇಲಿ ಎಮ್ಮೆದನ ಇಲ್ಲ, ಮನೇಲಿ ಎಮ್ಮೆದನ ಇಲ್ಲ ಅಂದ್ಮೇಲೆ ಈ ರೋಗ ಹೆಚ್ಚಿಗೆ ಆಗುತ್ತೆ. ಸರ್, ಇದಕ್ಕೇನು ಮಾಡ್ಬೇಕು ಸರ್? ಹೌದು, ಇದೊಂಥರ ಕ್ಯಾನ್ಸರ್ ಹೋಗಿದ್ದ, ಕ್ಯಾನ್ಸರ್ ರೋಗ ಕೊನೆ ಹಂತಕ್ಕೆ ಬಂದಾಗ ಏನು ಮಾಡೋಕ್ಕಲ್ಲ, ಕಡ್ದ್ಬಿಟ್ಟು ಸುಟ್ಟಾಕ್ಬೇಕು. ಈ ರೋಗನೂ ಆಗಿದೆ, ಕೊನೆ ಹಂತಕ್ಕೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ರೈತ ಬಾಂಧವರು ಈ ರೋಗವನ್ನು ಹತೋಟಿ ಮಾಡಬೇಕು ಅಂದರೆ ಪ್ರಾರಂಭಿಕ ಹಂತದಲ್ಲಿ ಎಚ್ಚೆತ್ಕೋಬೇಕು. ಅಯ್ಯ, 4 ಗಿಡ ನಮ್ಮ ತೋಟ ಬಂದಿತ್ತೆ ಅಂದರೆ ಅದು ತೋಟ ತುಂಬ ರೋಗಗಳನ್ನು ಹರಡಿರುತ್ತೆ, ಇದಕ್ಕೆ ಎಚ್ಚರಿಕೆ ವಿಷಯ. 4 ಗಿಡದ ರೋಗ ಬಂದು 4 ಗಿಡ ಹೋದು ಅಂತ ತಿಳ್ಕೊ ಸುಮ್ಮನಿರಂಗಿಲ್ಲ, ಯಾಕೆಂದರೆ ರೋಗಾಣ ತೋಟ ತುಂಬ ಹರಡ್ಕೊಂಡಿರುತ್ತೆ. ಸೊ ಅದರಿಂದ ಈ ಅಣಬೆ ರೋಗ ಅಥವಾ ಸೊರಗ ರೋಗದ ಬಗ್ಗೆ ಗಂಭೀರವಾದ ಪರಿಸ್ಥಿತಿ ತಲುಪ್ತಾ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ಹೊಸದುರ್ಗ ಹೊಳಕೆರೆ ತಾಲೂಕುಗಳಲ್ಲಿ, ನಮ್ಮ ಹಿರಿಯ ತಾಲೂಕಲ್ಲಿ ಅನೇಕ ರೈತರು ಬರ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ರೈತ ಬಾಂಧವರು ಮನೇಲಿ ಒಂದೋ ಎರಡೋ ದನ ಎಮ್ಮೆ ಕಟ್ಟಲೇಬೇಕು. ಸೊ ಇನ್ನು ಗುರುತಿಸೋದು ಹೇಗೆ ಅಣಬೆ ರೋಗನ ಅಂದರೆ, ಅಣಬೆ ರೋಗ ಪೀಡಿತ ಅಂತ ಮರಗಳಲ್ಲಿ ಕೆಳಗಿನ ಎಲೆಗಳು ಹಳದಿಯಾಗಿ ಜೋತ್ಬಿಡ್ತವೆ, ಮೊದಲನೇ ಪದರ, ಆಮೇಲಿಂದ ಇನ್ನೊಂದು ಪದ ಎಲೆ ಹಳದಿಯಾಗಿ ಜೋತ್ಬಿಡ್ತವೆ, ಎಲೆಗಳೆಲ್ಲ ಹಳದಿ ಆಗ್ಬಿಡ್ತವೆ, ಮರ ಒಣಗೋಗ, ಇದು ಎಲೆಗಳಲ್ಲಿ ಕಂಡು ಬರೋ ಲಕ್ಷಣ. ಇನ್ನು ಬುಡದಲ್ಲಿ ರಸ ಇಳಿಯುತ್ತೆ, ಬುಡದಲ್ಲಿ ಬುಡದಿಂದ ಒಂದು ನೆಲದಿಂದ ಒಂದೂವರೆ ಅಡಿ ಎತ್ತರದಲ್ಲೇ ಇಳಿಯುತ್ತೆ ರಸ. ರಸ ಇಳಿದಂಗೆ ಆಗಿಬಿಟ್ಟು ಅದು ಮೆತ್ತಗಾಗಿರುತ್ತೆ, ಅದನ್ನ ಏನಾದ್ರು ನೀವು ಯಾತ್ರ ಕಲ್ಲಲ್ಲಿ ಯಾತ್ರ ಹಿಂಗೆ ಒಂದು ಸ್ವಲ್ಪ ಜುಪ ಒತ್ತಿದರೆ ಕೊಳ್ತಂಗೆ ಆಗಿರುತ್ತೆ. ಸೊ ಕೊಳ್ತಂಗೆ ಆಗುತ್ತೆ, ಅಂದಮೇಲೆ ಮುಗೀತು. ಆಮೇಲೆ ಅಂತ ನೋಡಿ, ಇದು ಬುಡದಲ್ಲಿ ಈ ರಸ ಸೋರುವಂಥ ಲಕ್ಷಣಗಳು, ಎಲೆಯಲ್ಲಿ ಒಣಗೋಗಿರೋದು. ಆ ನಂತರ ಆ ಮರವನ್ನು ನೀವು ಬೇರು ಸಮೇತ ತೆಗೆದ್ರೆ ಏನೂ ಇಲ್ಲ, ಅಣಬೆ ರೋಗ ಬಂದರೆ ಮರ ಹಿಂಗೆ ಅಲ್ಲಾಡ್ಸಿದ್ರೆ ಹಂಗೆ ಬಿದ್ದೋಗ್ಬಿಡ್ತು, ಯಾಕೆಂದ್ರೆ ಬೇರು ಕೊಳ್ತೋಗಿರ್ತದೆ. ಹೆಸರೇ ಇದು ಸೊರಗ ರೋಗ ಅಥವಾ ಅಣಬೆ ರೋಗ ಅಂತ ಕರೀತಾರೆ. ಯಾಕೆ ಸೊರಗ ರೋಗ ಅಥವಾ ಬೇರು ಕೊಳೆ ರೋಗ ಅಂತ? ಬೇರೆಲ್ಲ ಕೊಳ್ತೋಗ್ಬಿಡ್ತು, ಬೇರೆಲ್ಲ ಕೊಳ್ತೋದ್ಮೇಲೆ ಗಿಡ ಇನ್ನೆಂಗೆ ಬದುಕುತ್ತೆ? ಆಹಾರ ನೀರು ಸಾಗಾಣಿಕೆ ಆಗಲ್ಲ. ಯಾವಾಗ ಆಹಾರ ನೀರು ಸಾಗಾಣಿಕೆ ಆಗಲ್ಲ, ಎಲೆಗಳು ಒಂದೊಂದಾಗೆ ಒಣಗಿ ಜೋತ್ ಬೀಳ್ತಾ

0: ಮರ ಪೂರ್ತಿ ಹೊರಟು ಹೋಗ್ಬಿಡುತ್ತೆ. ಸೊ ಆದ್ದರಿಂದ ಇದೊಂದು ಗಂಭೀರವಾದ ಸಮಸ್ಯೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಅಡಿಕೆ ಮತ್ತು ತೆಂಗಿನ ಬೆಳೆಗಾರರಿಗೆ ಗಂಡಾಂತರ ತರುವಂಥ ರೋಗ ಇದು. ಬಹಳ ಎಚ್ಚರಿಕೆಯ ಅಗತ್ಯವಿದೆ ಇದು.
1: ಇದನ್ನು ಈ ಅಣಬೆ ರೋಗನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಕ್ರಮ ಅನುಸರಿಸಿದರೆ ಇದನ್ನ ಹತೋಟಿ ಮಾಡ್ಬೋದು?
0: ಅಣಬೆ ರೋಗವನ್ನು ಹತೋಟಿ ಮಾಡೋ ಮುಖ್ಯವಾಗಿ ಈ ರೋಗವನ್ನು ಗುರುತಿಸೋದು ಕಲಿಬೇಕು. ಈಗ ನಮ್ಮದು ಅವ್ರ ತೋಟದ ಒಂದು ಗಿಡದ ಬಂದಿದೆ ಅಂದ್ರೆ ತೋಟಕ್ಕೆ ಎಚ್ಚೆತ್ಕೋಬೇಕು ಅವ್ರು. ಆಮೇಲೆ ನಾನು ಹೇಳಿದ್ನಲ್ಲ, ಗಿಡ ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ದನ ಎಮ್ಮೆ. ಬೆಳಿಗ್ಗೆ ಒಬ್ಬ ರೈತರು ಬಂದರು, ಸರ್ ನಾನು ಇಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಹೊಡೆದ್ನಿ. ಸ್ವಾಮಿ, ಕೊಟ್ಟಿಗೆ ಗೊಬ್ಬರ ಹೊಡೆದ ತಕ್ಷಣ ಭೂಮಿಯಲ್ಲಿ ಜೀವಾಣುಗಳು ಇರಲ್ಲ, ಕೊಟ್ಟಿಗೆ ಗೊಬ್ಬರ ಬಿಸಿಲಲ್ಲಿ ಹಾಕಿ ಅದು ಬೆಂಡಾಗೂ ಇರುತ್ತೆ. ನಮ್ಮ ರೈತರು ಹಾಗೆ ತಿಳ್ಕೊಂಬ ಅನೇಕ ರೈತರು, ಸರ್ ಇಷ್ಟು ಲೋಡ್ ಕುರಿ ಗೊಬ್ಬರ ಹೊಡೆದ್ನಿ, ಸರ್ ಇಷ್ಟು ಲೋಡ್ ಕೊಟ್ಟಿಗೆ ಗೊಬ್ಬರ ಹೊಡೆದ್ನಿ ಸರ್ ನಾನು. ನೋಡಪ್ಪ, ಕೊಟ್ಟಿಗೆ ಗೊಬ್ಬರ ಹೊಡೆದ ತಕ್ಷಣ ಜೀವಾಣುಗಳು ಉತ್ಪತ್ತಿ ಆಗಲ್ಲ. ಬೆಳಿಗ್ಗೆಯಿಂದ ನಾನು ತೋಟಕ್ಕೆ ಹೋಗಿ ಬಂದೆ. ಈಗಿನ್ನ ಅವರು ಕರ್ಲು ಭೂಮಿ ಉಪ್ಪು ನೀರು, ಆ ಕರ್ಲು ಭೂಮಿ ಉಪ್ಪು ನೀರಲ್ಲಿ ಅಡಿಕೆ ಹಾಕಿದರೆ ಅಡಿಕೆ ಗಿಡ ಬೆಳೆದಿದ್ದಾವೆ. ಆದರೆ ಅಲ್ಲಿ ಏನೇ ಪೋಷಕಾಂಶ ಕೊಟ್ಟರು ಬೇರೆ ಹೋಗಲ್ಲ. ಮಣ್ಣು ವಿಜ್ಞಾನಿಗಳು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಕರ್ಲು ಭೂಮಿಲಿ ನಾವೇನೇ ಗೊಬ್ಬರ ಹಾಕಿದ್ರು ಬೇರೆ ಹೋಗಲ್ಲ. ಅದು ಯಾವ ರೀತಿ ಅಂದರೆ, ಮದುವೆ ಮನೆಗೆ ಹೋಗಿರ್ತೀವಿ, ಸಾಂಬಾರು ಘಮ ಘಮ ಅಂತಿರುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಉಪ್ಪು, ಊಟ ಮಾಡೋಕ್ಕಾಗತ್ತಾ? ಇದು ಅದಕ್ಕೆ ಕರ್ಲು ಭೂಮಿ ಉಪ್ಪು ನೀರಲ್ಲಿ ನಾವು ಏನೇ ಪೋಷಕಾಂಶ ಕೊಟ್ಟರು ಕೂಡ ಬೇರೆ ಹೋಗಲ್ಲ. ಅದನ್ನು ಸರಿಪಡಿಸ್ಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಬಳ ಜೊತೆಗೆ ಜೀವಾಮೃತ ಹಾಕ್ಬೇಕು. ಸೊ ಜೀವಾಮೃತ ಮಾಡೋ ವಿಧಾನಗಳು ನಾವು ಹೇಳ್ಕೊಡ್ತೀವಿ. ಸೊ ಈ ಜೀವಾಮೃತ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಇದ್ರ ಜೊತೆ ಟ್ರೈಕೋಡರ್ಮ ಶಿಲೀಂಧ್ರ ಬಳಸ್ಬೋದು. ರೈತ ಬಾಂಧವರಿಗೆ ಅನೇಕ ರೈತರು, ನಾವು ಅನೇಕ ಕಾರ್ಯಕ್ರಮಗಳು, ನಾನು ಯಾವ ರೈತರು ಕೇಳಿದ್ರು ಕೂಡ ಭಾಳಷ್ಟು ರೈತರಿಗೆ ಟ್ರೈಕೋಡರ್ಮ ಹೆಸರೇ ಗೊತ್ತಿಲ್ಲ, ಬಳಸೋದು ಎಲ್ಲಿ ಬಂತು? ಹೆಸರೇ ಗೊತ್ತಿಲ್ಲ ಅಂದ್ರೆ ಬಳಕೆ ಎಲ್ಲಿ ಬಂತು? ಬಳಸಲಿಲ್ಲ ಅಂದ್ರೆ ರೋಗ ಹೆಂಗೋಗುತ್ತೆ ಅಲ್ವಾ? ಸೊ ಆದ್ದರಿಂದ ರೈತ ಬಾಂಧವರು ಟ್ರೈಕೋಡರ್ಮ ಶಿಲೀಂಧ್ರ ಬಳಸಬೇಕು. ನೋಡಿ, ಒಬ್ಬ ರೋಗದ ಹೆಸರು, ಆ ರೋಗಾಣುವುದ ಹೆಸರು ಗ್ಯಾನೋಡರ್ಮ, ಆ ನೋಡ್ಸೋದ್ರದ್ದು ಜೀವಾಣು ಹೆಸರು ಟ್ರೈಕೋಡರ್ಮ. ನೋಡಿ ಎಷ್ಟು ಚೆನ್ನಾಗಿದೆ ತಿಳ್ಕೊಳಕ್ಕೆ, ರೈಮಿಂಗ್ ಓಡಿಸಿದ್ದಂಗೈತೆ, ಗ್ಯಾನೋಡರ್ಮ ಟ್ರೈಕೋಡ್. ಸೊ ಆದ್ದರಿಂದ ಸೊ ಗ್ಯಾನೋಡರ್ಮ ಅಂತಕ್ಕಂಥ ಅಣಬೆ ರೋಗದ ರೋಗಾಣುವನ್ನು ಓಡಿಸ್ಬೇಕು ಅಂದರೆ ಟ್ರೈಕೋಡರ್ಮ ಅಂತಕ್ಕಂಥ ಜೀವಾಣುವನ್ನು ಬಳಸಲೇಬೇಕು. ಎರಡು ಶಿಲೀಂಧ್ರಗಳೇ, ಗ್ಯಾನೋಡರ್ಮನೂ ಒಂದು ಶಿಲೀಂಧ್ರ ರೋಗ ಬರೋದು, ಜೀವಾಣು ಟ್ರೈಕೋಡರ್ಮನೂ ಶಿಲೀಂಧ್ರನೇ. ಆದರೆ ಗ್ಯಾನೋಡರ್ಮ ಶಿಲೀಂಧ್ರ ಕಳ್ಳರಿದ್ದಂಗೆ, ಟ್ರೈಕೋಡರ್ಮ ಶಿಲೀಂಧ್ರ ಪೊಲೀಸ್ನರಿದ್ದಂಗೆ. ಸೊ ಪೊಲೀಸ್ನರು ಕೆಲಸ ಮಾಡೋ ಜೀವಾಣುವನ್ನು ಕೊಟ್ಟರೆ ಕಳ್ಳರನ್ನ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಊಟ ಕೊಡ್ಬೇಕು ತಾನೆ, ಪೊಲೀಸ್ನ ಗುಡ್ಡು ಕಳಿಸ್ಬಿಟ್ಟು ಅವ್ರಿಗೆ ಊಟ ಕೊಡಲು ಅವ್ರ ಹೆಂಗೆ ಬದುಕ್ತಾರೆ? ಇದಕ್ಕೂ ಊಟ ಕೊಡ್ಬೇಕು. ಇದಕ್ಕೆ ಊಟ ಯಾವುದು? ಕೊಟ್ಟಿಗೆ ಗೊಬ್ಬರ. ಸೊ ಅದರಿಂದ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರದ ಜೊತೆ ಜೀವಾಮೃತ ಬಳಸ್ಬೇಕು. ಜೀವಾಮೃತ ಬಳಸಿ ಟ್ರೈಕೋಡರ್ಮ ಶಿಲೀಂಧ್ರ ಬಳಸ್ಬೇಕು. ಟ್ರೈಕೋಡರ್ಮ ಶಿಲೀಂಧ್ರ ಬಳಸೋ ವಿಧಾನ ಏನು? ಭಾಳ ಸುಲಭ. ಚಿತ್ರಾನ್ನ ಗೊಜ್ಜು ಕಲಿಸ್ದಂಗೆ, ಒಂದು ಕೆ ಜಿ ಟ್ರೈಕೋಡರ್ಮನ ಒಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ, ಇದು ಟ್ರೈಕೋಡರ್ಮ ಚಿತ್ರಾನ್ನದ ಗೊಜ್ಜು ಇದ್ದಂಗೆ 100 ಕೆಜಿ ಕೊಟ್ಟಿಗೆ ಗೊಬ್ಬರ ಅನ್ನ ಇದ್ದಂಗೆ, ಗೊಜ್ಜು ಹಾಕ್ಬಿಟ್ಟು ಕಲಸಾದಪ್ಪ ಕಲಿಸ್ಕೊಂಡು 15-20 ನೀರು ಚಿಮ್ಕೊಂಡಿದ್ರೆ ಬೆಳ್ಕೊಳ್ಳುತ್ತೆ. ತೊಗೊಂಡು ಕೊಟ್ಟಿಗೆ ಹಾಕ್ಬೋದು. ನೀವು 1 ಕೆಜಿ 2 ಕೆಜಿ ಟ್ರೈಕೋಡರ್ಮ ಮಿಶ್ರಿತ, ಅದಕ್ಕೆ ನಾವು ಸಂಪತ್ತು ಭರಿತ ಕೊಟ್ಟಿಗೆ ಗೊಬ್ಬರ ಅಂತ ಕರೀತೀವಿ. ಅದನ್ನು ಬಳಸಿಬಿಟ್ರೆ ಈ ರೋಗವನ್ನು ಯಶಸ್ವಿಯಾಗಿ ತೋಟಿ ಮಾಡ್ಬೋದು. ಆದರೆ ನಮ್ಮ ರೈತ ಬಾಂಧವರಿಗೆ ಇದ್ರ ಬಗ್ಗೆ ಜ್ಞಾನ ಕಡಿಮೆ, ಕಲಿಬೇಕು. ಕಲೀಲಿಲ್ಲ ಅಂದ್ರೆ ತೋಟ ಉಳಿಯಲ್ಲ. ಯಾವ ವಿಜ್ಞಾನಿ ಬಂದ್ರೆ ನಾವೇನು ತ್ರೈಕೋಡರ್ಮ ಹಾಕೋಕ್ಕಾಗುತ್ತಾ? ತಿಳಿಸೋದಷ್ಟೇ ನಮ್ಮ ಕೆಲಸ ಅಲ್ವಾ? ಸೊ ಅದರಿಂದ ರೈತ ಬಾಂಧವರು ರೋಗಾಣುವನ್ನು ಹೋಗಲಾಡಿಸ್ಬೇಕು ಅಂದರೆ ಈ ಜೀವಾಣುಗಳನ್ನು ಬಳಸಬೇಕು. ಜೀವಾಮೃತ ಬಳಸಿದರೆ ಯಶಸ್ವಿಯಾಗಿ ಇದನ್ನು ಬರ್ದಂಗೆ ನೋಡ್ಕೋಬೋದು. ಸರ್ ಬಂದುಬಿಟ್ಟಿದೆ ಸರ್, ಏನು ಮಾಡಬೇಕು? ಆವಾಗ ನಾವು ರಾಸಾಯನಿಕಗಳನ್ನು ಬಳಸಲೇಬೇಕಲ್ಲ. ಅದಕ್ಕೆ ಎಕ್ಸಾಕೋನದಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರ್ತದೆ. ಎಕ್ಸಾಕೋನದ ಶಿಲೀಂಧ್ರನಾಶಕ 2 ml 1 ಲೀಟರ್ ನೀರಿಗೆ ಬರೆಸಿ ಒಂದು ಅಡಿಕೆ ಗಿಡಕ್ಕೆ ಒಂದು 5-6 ಲೀಟ್ರ್ ಬೇರು ನೆನೆಯೋ ರೀತಿ ಹಾಕಿ, ಬೇರುಗಳು ನೆನೆಯೋ ರೀತಿ ಹಾಕಿದರೆ ಆವಾಗ ಆ ಬೇರಿನಲ್ಲಿರ್ತಕ್ಕಂಥ ಶಿಲೀಂಧ್ರಗಳೆಲ್ಲ ಸತ್ತೋಗ್ತವೆ, ಗಿಡ ಚೇತರಿಸ್ಕೊಂತೈತೆ. ಅದು ಪ್ರಾರಂಭಿಕ ಹಂತದ ರೋಗ ಕಣ್ಣು ಬೆಳಗಾದ್ಮೇಲೆ ಆ ಇಂಜೆಕ್ಷನ್ ಕೊಟ್ಟರೆ ಅವ್ನು ಸತ್ತೋಗ್ಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಇದು ಹಾಗೆಯೇ ಪ್ರಾರಂಭಿಕ ಹಂತದಲ್ಲಿ ರೋಗ ಶುರುವಾಗ ಹಂತದಲ್ಲಿ ನಾವು ಈ ಶಿಲೀಂಧ್ರನಾಶಕವನ್ನು ಬಳಸಿಬಿಟ್ಟು ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಇದು ರೈತ ಬಾಂಧವರು ಜೀವಾಣುಗಳನ್ನು ಬಳಸ್ಬೇಕು, ಜೀವಾಮೃತವನ್ನು ಬಳಸ್ಬೇಕು, ಶಿಲೀಂಧ್ರನಾಶಕ ಬಳಸ್ಬೇಕು. ಆವಾಗ ಈ ರೋಗವನ್ನು ನಾವು ಹತೋಟಿ ಮಾಡ್ಬೋದು.
1: ಈ ಅಡಿಕೆ ಗಿಡದಲ್ಲಿ ಒಂಬಳೆ ಬಂದಾಗ ಒಂಬಳೆ ತಿನ್ನುವ ಈ ಕೀಟಗಳ ಬಗ್ಗೆನೂ ಹೇಳಿದ್ರೆ, ಈಗ ಒಂಬಳೆ ಒಣಗುವ ರೋಗದ ಬಗ್ಗೆ ಅದನ್ನ ಯಾವ ರೀತಿ ಗುರುತಿಸಬೇಕಾಗತ್ತೆ ನಮ್ಮ ರೈತರು, ಅದು ಯಾವ ರೀತಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು?
0: ಒಂಬಳೆ ಒಣಗುವ ರೋಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ನಮಗೆ. ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ, ಎಲ್ಲೆಲ್ಲೂ ಅಡಿಕೆ, ನಮ್ಮ ಚಿತ್ರದುರ್ಗ ಅಡಿಕೆ ಬೆಳೆಯೋದಲ್ಲ ಅದು, ಆದ್ರೆ ಎಲ್ಲೆಲ್ಲೂ ಅಡಿಕೆ ಆಗ್ತಾಗ ರೋಗಗಳು ಹಂಗೆ ಇಟ್ಕೊಂಡ್ಬಿಟ್ಟು. ಸೊ ಅದರಿಂದ ಒಂಬಾಳೆ ಒಣಗುವ ರೋಗ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ನಾನು ಈಗಾಗಲೇ ನಿಮ್ಗೆ ಹೇಳಿ, ಒಂಬಾಳೆ ತಿನ್ನುವ ಹುಳಕ್ಕೂ ಒಂಬಾಳೆ ಒಣಗುವ ರೋಗಕ್ಕೂ ವ್ಯತ್ಯಾಸ ಏನು? ಒಂಬಾಳೆ ದಳಗಳಲ್ಲಿ ಗಸಗಸೆ ಪುಡಿ ಥರ ಇತ್ತು ಅಂದರೆ ಅದು ಒಂಬಾಳೆ ತಿನ್ನುವ ಹುಳ. ಯಾಕೆಂದರೆ ಹುಳದಿಕ್ಕೆ ಗಸಗಸೆ ಥರ ಇರುತ್ತೆ, ಅದು ಇಕ್ಕೆ ಗಸಗಸೆ ಥರ ಇಕ್ಕೆ ಥರ ಇಲ್ಲ ಅಂದಾಗ ಅದು ರೋಗ, ತುದಿಯಿಂದ ಒಣಕೊಂಬರುತ್ತೆ. ಸೊ ಒಂಬಾಳೆ ಒಣಗುವ ರೋಗ ಇದು, ನನ್ನ ಒಂಬಾಳೆ ತೆರೆದ ತಕ್ಷಣವೇ ನಾವು ಈ ರೋಗ ಶುರುವಾಗ್ಬಿಡುತ್ತೆ. ಸೊ ಇದನ್ನು ಗುರುತಿಸ್ಬಿಟ್ಟು ನಾವು ಹತೋಟಿ ಕ್ರಮ ಕೈಗೊಂಡ್ರೆ ಇದನ್ನು ನಾವು ವಿಶೇಷವಾಗಿ ಹತೋಟಿ ಇದನ್ನು ಹೆಂಗೆ ಹತೋಟಿ

0: ಮಾಡಬೇಕು ಅಂದರೆ ಇದು ಮೊದಲನೇ ಕೆಲಸ ಏನು ಅಂದರೆ ಒಂಬಾಳೆ ಒಣಗುವ ರೋಗ ಬಂದಿರತಕ್ಕಂಥ ಒಂಬಾಳೆಗಳಿತ್ತವಲ್ಲಲ್ಲಿ ಕೆಲವು ರೈತರೇ ಮಾಡಿಬಿಡ್ತಾರೆ, ಅಡಿಕೆ ಎಲ್ಲ ಕ್ಲೀನಾಗಿ ಕಿತ್ತುಬಿಡ್ತಾರೆ, ಆ ರೋಗ ಬಂದು ಒಣಗಿರ ಹಂಗೆ ಬಿಟ್ಬಿಡ್ತಾರೆ. ಮುಂದಿನ ವರ್ಷ ಮಳೆಗಾಲದ ತನಕ ಹಾಗೇ ಅದು ರೋಗ ಗುಪ್ತವಾಗಿರುತ್ತೆ. ಮಳೆ ಬಿದ್ದ ತಕ್ಷಣ ಅಲ್ಲಿರೋ ರೋಗಾಣು ಹೆಚ್ಚಿಗೆಯಾಗಿ ಎಲ್ಲ ಕಡೆ ಹರಡುತ್ತೆ. ಸೊ ಅದರಿಂದ ಒಂಬಾಳೆ ರೋಗ, ಒಂಬಾಳೆ ಒಣಗುವ ರೋಗದಿಂದ ಬಾಧಿತವಾದ ಒಂಬಾಳೆಗಳನ್ನು ಕೊನೆಯ ಬೀಡು ಅಡಿಕೆ ಕೀಳ್ತಾರಲ್ಲ ಅವಾಗ ಅವೆಲ್ಲ ಒಂಬಾಳೆಗಳನ್ನು ಕಿತ್ತು ಸುಟ್ಟಾಕ್ಬೇಕು, ಇಲ್ಲ ಗುಂಡೆಗ ಗೊಬ್ಬರ ಮಾಡ್ಕೋಬೇಕು, ಮ್ಯಾಲ್ಗಡೆ ಬಿಸಾಕ್ಬಾರ್ದು. ಮ್ಯಾಲ್ಗಡೆ ಬಿಸಾಕಿ ರೋಗ ಬಿಟ್ಕೊಂಡಂಗೆ ಮತ್ತೆ ಮಳೆಗಾಲ ಬಂದ ತಕ್ಷಣ ಅದೇ ರೋಗಾಣು ಉದ್ಭವ ಆಗ್ತಾವೆ ಮತ್ತು ಹೊಟ್ಟೆ ತುಂಬ ಹರಡ್ಕೊಳ್ಳುತ್ತೆ. ಇದನ್ನು ಕಲಿಬೇಕು. ಯಾಕೆಂದರೆ ಒಂಬಾಳೆ ಒಣಗುವ ರೋಗವನ್ನು ಹತೋಟಿ ಮಾಡೋಕ್ಕೆ ಅದಕ್ಕೆ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಏನು ಮಾಡ್ಬೇಕು, ಅದಕ್ಕೆ ಬಾಧಿತ ರೋಗ ಪೀಡಿತ ಒಂಬಾಳೆಗಳನ್ನು ನಾಶಪಡಿಸ್ಬೇಕು. ಅದು ಬಹಳ ಮುಖ್ಯವಾದ. ಆನಂತರ ಈ ಒಂಬಾಳೆ ರೋಗ ಕಾಣಿಸ್ಕೊಂಡಾಗ ನಾವೇನು ಮಾಡ್ಬೋದು ಅಂದರೆ, ನಾವು ಮ್ಯಾಂಕೋಜೆಬ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರುತ್ತೆ, ಅದನ್ನು 2 ಗ್ರಾಮ್ ಒಂದು ಲೀಟ್ರಿಗಾಗಿ ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಇದನ್ನು ಹತೋಟಿ ಮಾಡ್ಬೋದು.
1: ಸರ್, ಇನ್ನೊಂದು ಎಲೆ ಚುಕ್ಕೆ ರೋಗದ ಬಗ್ಗೆ ಹೇಳಿದರೆ, ಈ ಎಲೆ ಚುಕ್ಕೆ ರೋಗನ ಯಾವ ರೀತಿ ಗುರುತಿಸ್ಬೋದು, ಯಾವ ಹಂತದಲ್ಲಿ ಬರುತ್ತೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗ್ತದೆ?
0: ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಅಂತ ಹೆಸರೇ ಹೇಳ್ತದೆ. ಎಲೆನಲ್ಲಿ ಚುಕ್ಕೆ ಬಂದು ಎಲೆ ಚುಕ್ಕೆ ರೋಗ, ಇದು ಎಲೆ ಚುಕ್ಕೆ ರೋಗ ಬರೋಕ್ಕೆ ನಾನಾ ಕಾರಣ ಇದ್ದಾವೆ. ಈಗಿನ ನಾನು ರೈತರ ಅಡಿಕೆ ತೋಟಕ್ಕೆ ಹೋಗಿದ್ದೆ, ಅವರಲ್ಲಿ ರೋಗ ಭಯಂಕರ ಇತ್ತು. ಯಾಕೆ ಅಂದರೆ ನಾನು ಹೇಳಿದ್ನಲ್ಲ, ಪೋಷಕಾಂಶ ಕೊರತೆಯಿಂದಲೂ ಬರುತ್ತೆ. ಈಗ ಪೋಷಕಾಂಶ ಕೊರತೆ ಆದಾಗ ಏನಾಗುತ್ತೆ, ಎಲೆ ವೀಕ್ ಆಗುತ್ತೆ. ಎಲೆ ವೀಕ್ ಆದಮೇಲೆ ಮನುಷ್ಯ ವೀಕ್ ಆದಾಗ ಎಲ್ಲ ಕಾಯಿಲೆ ಬರೋದಿಲ್ವ? ಅದೇ ರೀತಿ ಎಲೆ ಯಾವಾಗ ಅದು ಪೋಷಕಾಂಶ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ, ಯಾಕೆಂದರೆ ಕರ್ಲ ಮಣ್ಣು ಉಪ್ಪು ನೀರ ಕಡೆ ಪೋಷಕಾಂಶ ಸಿಗಲ್ಲ. ನಮ್ಮ ಮಣ್ಣು ವಿಜ್ಞಾನಿಗಳಾಗಲೇ ತಿಳಿಸಿದ್ದಾರೆ ಏನಂತ, ಕರ್ಲ ಮಣ್ಣು ಇದ್ದರೆ ಉಪ್ಪು ನೀರಿದ್ದರೆ ಪೋಷಕಾಂಶ ಲಭ್ಯತೆ ಇರಲ್ಲ. ಸೊ ಅದೇ ರೀತಿ ಪೋಷಕಾಂಶ ಕೊರತೆ ಆದರೂ ಎಲೆ ಹಳದಿ ಆಗುತ್ತೆ, ಆವಾಗ ಎಲೆ ಹಳದಿ ಆದಮೇಲೂ ಯಾವಾಗ ಎಲೆ ವೀಕ್ ಆಗುತ್ತೆ ಚುಕ್ಕೆ ಬರ್ತದೆ. ಸೊ ಅದು ಎಲೆ ಚುಕ್ಕೆ ರೋಗ. ಆನಂತರ ಏನಾಗುತ್ತೆ, ನಾವು ನುಸಿಗಳಿದಾವಲ್ಲ ಅವು ರಸ ಇರಿದ್ಮೇಲೆ ಎಲೆ ವೀಕ್ ಆಗುತ್ತೆ, ಆ ನುಸಿ ರಸ ಇರಿದ್ಮೇಲೂ ಕೂಡ ಎಲೆ ಚುಕ್ಕೆ ರೋಗ ಬರುತ್ತೆ. ಆಮೇಲೆ ಏನಾಗುತ್ತೆ, ಕರ್ಲ ಮಣ್ಣು ಉಪ್ಪು ನೀರಾದಾಗ ಎಲೆ ಸುಟ್ಟಂಗಾಗುತ್ತೆ, ತುದಿಯಿಂದ ಒಣಕೊಂಬರುತ್ತೆ, ತುದಿಯಿಂದ ಮಚ್ಚೆ ಒಣಕೊಂಬಂತ, ಅದು ಎಲೆ ಚುಕ್ಕೆ ರೋಗ. ಸೊ ಈ ರೀತಿ ಎಲೆ ಚುಕ್ಕೆ ರೋಗಗಳಲ್ಲೇ ಇಷ್ಟು ರೀತಿ ಇದ್ದಾವೆ. ಸೊ ಇವನ್ನ ನಾವು ಗುರುತಿಸ್ಬೋದು. ಗುರುತಿ ಅದಕ್ಕೆ ಸರಿಯಾದ ಬರೀ ನಾವು ಅದು ಕಿಲೀಂಧ್ರನಾಶಕ ಸಿಂಪಡಣೆ ಒಂದೇ ಅಲ್ಲ, ಅದು ನೀರು ನಿರ್ವಹಣೆ ಮಾಡಬೇಕು, ಗೊಬ್ಬರ ಹಾಕ್ಬೇಕು. ನಮ್ಮಲ್ಲಿ ಅಡಿಕೆ ಅನೇಕ ರೈತ ಬಂದವ್ರಿಗೆ ಏನು ಗೊತ್ತಾ, ಅಡಿಕೆ ಅಂದರೆ ಚೆನ್ನಾಗಿ ನೀರು ಕೊಟ್ಬಿಡ್ಬೇಕಪ್ಪ. ಯಾವಾಗಲೂ ಅಡಿಕೆ ತೋಟ ಅಂದ್ಮೇಲೆ ನೀರು ನಿಂತಿರ್ಬೇಕು. ಹಂಗೆ ನಿಂತು ನಾನು ರೈತರು ಬಂದವ್ರು ಹೇಳ್ತೀವಿ, ಅಡಿಕೆ ತೋಟಕ್ಕೆ ಅತಿಯಾಗಿ ನೀರು ಕೊಡೋದು ಒಂದೇ, ಜೇಬ್ ತುಂಬ ದುಡ್ಡು ತುಂಬ್ಕೊಂಡು ಅಡಿಯಲ್ಲೊಂದು ತೂತ ಮಾಡ್ಕೊಳ್ಳೋದು ಒಂದೇ, ತೂತಾಗಿರೋ ಜೇಬ್ನ ದುಡ್ಡು ನಿಲ್ತಾವ? ನಿಲ್ಲಲ್ಲ. ಅಡಿಕೆ ತೋಟದಾಗ ಯಾವಲ್ಲೂ ನೀರು ಕಟ್ಟಿರೋ ತೋಟಲ್ಲೂ ಆ ಪೋಷಕಾಂಶನೂ ನಿಲ್ಲಲ್ಲ. ಸೊ ಅದರಿಂದ ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಸೊ ಎಲೆನಲ್ಲಿ ಚುಕ್ಕ ಚುಕ್ಕೆ ಕಾಣಿಸ್ಕೊಂಡಾಗ ಎಲೆ ಚುಕ್ಕೆ ರೋಗ ಅಂತ ಕರಿತೀವಿ. ಅದು ಬರೋಕ್ಕೆ ಕಾರಣ ಇಲ್ಲ, ಪೋಷಕಾಂಶ ಕೊರತೆಯಿಂದ ಬರ್ಬೋದು ಅಥವಾ ನುಸಿಗಳ ರಸ ಇರೋದ್ರಿಂದಲೂ ಬರ್ಬೋದು. ಇವೆರಡೂ ಸಮಸ್ಯೆ ಇಲ್ಲ ಅಂದಾಗ ಅದು ಎಲೆ ಚುಕ್ಕೆ ರೋಗ ಇರುತ್ತೆ. ಬಟ್ ಇವು ಸಮಸ್ಯೆಯಿಂದಲೂ ಬಂದಾಗಲೂ ಕೂಡ ನಾವು ಅದಕ್ಕೆ ಸಿಂಪಡಣೆ ಮಾಡೋದು. ಇದಕ್ಕೂ ಕೂಡ ನಾವು ಮ್ಯಾಂಕೋಜೆಬ್ 2 ಗ್ರಾಮ್ 1 ಲೀಟ್ರ್ ನೀರಿಗೆ ಬೆರೆಸಿಬಿಟ್ಟು ಜೊತೆಗೆ ನಾವು 1-2 ದ್ರಾವಣ ಬರ್ತಾ ಅದನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡಿದ್ರೆ ಅದನ್ನು ಯಶಸ್ವಿಯಾಗಿ ನಾವು ಹತೋಟಿ ಮಾಡ್ಬೋದು.
1: ಸರ್, ನೀವು ಹೇಳ್ದಂಗೆ ಸಾಕಷ್ಟು ಈ ಪೋಷಕಾಂಶಗಳು ಗೊಬ್ಬರ ಇವನ್ನೆಲ್ಲ ಕೊಟ್ಟು ಈ ಬರೀ ನೀವು ರಾಸಾಯನಿಕದಿಂದ ಸಿಂಪಡಣೆ ಮಾಡೋದೊಂದೇನ ಅಥವಾ ಈ ಪರಿಸರ ಪ್ರಿಯ ವಿಧಾನದಿಂದ ಬೇವಿನ ಎಣ್ಣೆ ಈ ಪ್ರಾರಂಭಿಕ ಹಂತದಲ್ಲಿ ಇಂಥದ್ದಿಂದನೂ ಏನೋ ನಿರ್ವಹಣೆ ಮಾಡ್ಬೋದು?
0: ಅದು ಸಹಜ. ತಾವು ಹೇಳಿದ್ರೆ ಸಾವಯವ ಕೃಷಿ ಅಂತ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಸೊ ಸರಿಯಾದ ಊಟ ಕೊಟ್ಟರೆ ಯಾವ ಸಮಸ್ಯೆನೂ ಬರಲ್ಲ. ನಾವು ಕೊಡ್ತಾ ಇಲ್ಲ. ಅಡಿಕೆ ತೋಟದಲ್ಲಿ ಬಹಳಷ್ಟು ಅಡಿಕೆ ಬೆಳೆಗಾರ ನಾವು ನೋಡಿದ್ದೀವಿ, ಒಳ್ಳೆ ನೀರು ಬಿತ್ತ, ಅಡಿಕೆ ಹಾಕು, ಡ್ರಿಪ್ ಹಾಕು, ಆಟೋ ಸ್ಟಾಕ್ ಹಾಕಿ ಆರಾಮಾಗಿರ್ತಾರೆ. ಅವು ನೀರು ಕುಡಿತಾವೆ ಪ್ರಾರಂಭದಲ್ಲಿ, ದೊಡ್ಡವಾದ್ಮೇಲೆ ನಾವೇ ನೀರು ಕುಡಿಸ್ತಾವೆ. ಆದ್ದರಿಂದ ಅಡಿಕೆ ತೋಟವನ್ನು ಎಲ್ಲ ರೀತಿಯಿಂದ ನೀರು ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ ಎಲ್ಲವನ್ನೂ ನಿರ್ವಹಣೆ ಮಾಡಿದರೆ ಮಾತ್ರ ನಾವು ಹುಳ ರೋಗ ಹತೋಟಿ ಮಾಡಬಹುದೇ ಹೊರತು ಬರೀ ಕೇವಲ ರಾಸಾಯನಿಕಗಳನ್ನು ಸಿಂಪಡಣೆಯಿಂದಲೇ ಹತೋಟಿ ಮಾಡ್ತೀನಿ ಅದು ಅಸಾಧ್ಯ. ಯಾಕೆಂದರೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರೋ ಊಟ ಮುಖ್ಯ ತಾನೆ. ಅಡಿಕೆ ಗಿಡಕ್ಕೂ ಅಷ್ಟೇ, ತೆಂಗಿನ ಗಿಡ ಅನ್ನೋದು ಯಾವುದೇ ಬೆಳೆಯಾದರೂ ಅಷ್ಟೇ, ಉತ್ತಮವಾದ ಪೋಷಕಾಂಶವನ್ನು ಸಮ ಪ್ರಮಾಣದಲ್ಲಿ ಕೊಡಬೇಕು. ಸಕ್ಕರೆ ಕಾಯಿಲೆ ಇರೋ 4 ಹೋಳಿಗೆ ತಿಂದ ಅಂದು ಹೋದ, ಇದು ಹಾಗೇನೆ. ನೀವು ಅತಿಯಾಗಿ ಈ DAP ನೀರಿನ ಚೆನ್ನಾಗಿ ಅಡಿಕೆ ತೋಟಕ್ಕೆ ಹಾಕ್ತಾರೆ, ಎಲ್ಲ ರೋಗಗಳು ಬರ್ತವೆ, ಏನು ಮಾಡೋಕ್ಕಾಗದಿಲ್ಲ. ಸೊ ಅದರಿಂದ ರೈತ ಬಾಂಧವರು ಅದಕ್ಕೆ ರೈತವರು ವಿಜ್ಞಾನಿಗಳಾಗಬೇಕು. ಅದೇ ಕೃಷಿ ವಿಜ್ಞಾನ ಕೇಂದ್ರದ ಮೂಲ ತತ್ವ. ಬಂದಂಥ ರೈತರಿಗೆ ವಿಜ್ಞಾನವನ್ನು ತಿಳಿಸೋದು ನಮ್ಮ ಕರ್ತವ್ಯ. ಅವರು ವಿಜ್ಞಾನಿ ತಿಳ್ಕೊಂಡು ಅವರು ವಿಜ್ಞಾನಿಗಳಾದರೆ ಮಾತ್ರ ಎಲ್ಲ ಸಮಸ್ಯೆಗಳ ನಿರ್ವಹಣೆ ಮಾಡಬಹುದೇ ಹೊರತು ಕೇವಲ ನಾವು ಹೇಳ್ತಕ್ಕಂಥ ರಸಗೊಬ್ಬರ ರಾಸಾಯನಿಕ ಒಂದರಿಂದಲೇ ಹತೋಟಿ ಮಾಡೋದು ಅಸಾಧ್ಯ.
1: ಈ ಅಡಿಕೆ ಇಲ್ಲಿ ಕಂಡುಬರ್ತಕ್ಕಂಥ ಕೀಟ ಮತ್ತು ರೋಗಗಳ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್?
0: ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರೈತ ಬಾಂಧವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡ್ಬೇಕು. ಅದು ಸಮಸ್ಯಾತ್ಮಕಂಥ ಎಲೆಗಳನ್ನು ತಗೊಂಬರ್ಬೇಕು, ಅದು ಬಹಳ ಮುಖ್ಯ. ಕೆಲವರು ಫೋಟೋ ತಗೊಂಬಂದ್ಬಿಡ್ತಾರೆ. ನಾನು ಅನೇಕ ರೀತಿ ಹೇಳ್ತೀನಲ್ಲ, ಫೋಟೋದಲ್ಲೂ ಮಾಹಿತಿ ಕೊಡ್ತೀವಿ. ಯಾಕೆಂದರೆ ಎಲ್ಲ ರೈತರು ಕೂಡ ಪಾಪ ನಾವು ಚಳ್ಳಕೆರೆ ಮೊಣಕಾಲ್ಮುರಾಗಿರ್ತಕ್ಕಂಥವು ಸಾಮಾನ್ಯ ಸಮಸ್ಯೆಗಳಿಗೆ ನಾವು ಫೋಟೋ ಕಳಿಸಿದ್ರು ಹೇಳ್ತೀವಿ. ಆದರೆ ಕೆಲವು ಸಮಸ್ಯೆ ಏನು ಹೇಳಿದ್ರು, ಪೋಷಕಾಂಶದಿಂದ ಬಂದಿದೆಯೋ ಅಥವಾ ನುಸಿಯಿಂದ ಬಂದಿದೆಯೋ ಅಥವಾ ಎಲೆ ಚುಕ್ಕೆ ರೋಗದಿಂದ ಸಮಸ್ಯೆ ಬಂದಿದೆ ಅಂತ ಫೋಟೋ ನೋಡಿ ಹೇಳೋಕ್ಕಾಗಲ್ಲ. ನಾನು ರೈತರಿಗೆ ಹೇಳ್ತೀವಿ, ಹೌದಪ್ಪ ನಿಮ್ಮ ಹುಡುಗ ಏನಾರ ಕಾಯಿ

0: ಆಗಿರೋದನ್ನ ಡಾಕ್ಟ್ರಿಗೆ ಫೋಟೋ ತೋರಿಸ್ಬಿಟ್ಟು ಔಷಧಿ ಹೇಳಿಸ್ತೀರಾ ಅಂತೀನಿ. ಹೇಳಕ್ಕಾಗುತ್ತ ಡಾಕ್ಟ್ರು? ಇದು ಹಾಗೇನೆ, ನಿಮ್ಮ ಹುಡುಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಡಾಕ್ಟರ್ ಹೇಳ್ಬೋದು ತಾನೆ? ಇದು ಹಾಗೆ ರೈತ ಬಾಂಧವರು ರೋಗ ಪೀಡಿತವಾದ ಎಲೆ ಅಥವಾ ಗಿಡಗಳನ್ನು ಸ್ವಲ್ಪ ಭಾಗವನ್ನು ತಗೊಂಬಂದು ನಮಗೆ ತೋರಿಸಿದರೆ ನಾವು ಉತ್ತಮವಾದ ಸಲಹೆ ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ ರೈತ ಬಾಂಧವ ಆದಷ್ಟು ಕೃಷಿ ವಿಜ್ಞಾನಕ್ಕೆಂದರೆ ಒಮ್ಮೆ ಭೇಟಿ ಕೊಡಿ. ಯಾಕೆಂದರೆ ಸಮಸ್ಯೆ ಗಂಭೀರವಾಗಿದ್ದಾಗ ನೀವು ಒಮ್ಮೆ ನಮ್ಮ ಕೃಷಿ ವಿಜ್ಞಾನಕ್ಕೆ ಭೇಟಿ ಕೊಡಿ. ನೀವು ಒಂದೆರಡು ಬೇರೆ ಭೇಟಿಗೆ ಕೊಟ್ಟರೆ ನಾವು ನಿಮ್ಮಲ್ಲಿ ಭೇಟಿ ಕೊಡ್ತೀವಿ. ಯಾಕೆಂದರೆ ಅದು ರೈತರು ಮತ್ತು ವಿಜ್ಞಾನಿಗಳ ಸಂಬಂಧ ಅನ್ನೋದೇ ಅದು. ಸೊ ಭೇಟಿ ಕೊಡೋಕ್ಕೆ ಹೇಳ್ತೀವಿ. ಆನಂತರ ವಾಟ್ಸಪ್ ಮೂಲಕ ಕಳಿಸ್ಬೋದು, ಆನಂತರ ಫೋನ್ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 9408109873. ಸೊ ದೂರವಾಣಿ ಸಂಖ್ಯೆಗೆ ರೈತ ಬಾಂಧವರು ಕೇಳಿ ಸರ್ ನಮ್ಮನ್ನು ಭೇಟಿಯಾಗಬೇಕು, ಹೆಚ್ಚಿನ ಮಾಹಿತಿ ಬನ್ನಿ. ದೂರವಾಣಿ ಮೂಲಕನೇ ಹೆಚ್ಚಿನ ಮಾಹಿತಿ ಕೇಳಿದರೆ ಎಲ್ಲ ರೈತರಿಗೂ ಹೇಳಿದರೆ ನನ್ನ ಕಿವಿ ಏನಾಗ್ತವೆ. ಆದ್ದರಿಂದ ರೈತ ಬಾಂಧವರು ದೂರವಾಣಿ ಸಂಖ್ಯೆನ ಅದನ್ನು ಸದುಪಯೋಗ ಒಳ್ಳೆ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಕೇಳಿ ಬರೀ. ಯಾಕಂದ್ರೆ ದೂರವಾಣಿ ಸಂಖ್ಯೆ ನಾವು ಕೊಡೋದೇ ಮಾಹಿತಿ ತಿಳ್ಕೊಳ್ಳೋಕ್ಕೆ. ಆದರೆ ದೂರವಾಣಿನೇ ಎಲ್ಲ ವಿಷಯಗಳನ್ನು ಕೇಳಿ ಒಂದೆರಡು ವಿಷಯ ಕೇಳಿ, ಯಾಕೆಂದ್ರೆ ಅದು ಕೊಡೋದು ನಮ್ಮ ಕರ್ತವ್ಯ. ಸೊ ಹೆಚ್ಚಿನ ಮಾಹಿತಿ ಆದಷ್ಟು ನಮ್ಗೆ ಕೇಳ್ಕೊಂಡು, ಯಾಕೆಂದರೆ ಅವರಿಗೆ ಚಳ್ಳಕೆರೆ ಒಳಕೆರೆ ವಸ್ತ್ರದಿಂದ ಬರ್ತಾರೆ, ನಾವು ಯಾವ್ದಾರು ಹಳ್ಳಿ ಹೋದಾಗಪ್ಪ ಅವ್ರನ್ನು ಅವರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಸರ್ ಇದ್ದೀರಾ, ನಾವು ಬರ್ತೀವಿ ಅಂತ ಭೇಟಿ ಬಂದು ಮಾಹಿತಿ ತಗೊಳ್ಳಿ. ಆದಷ್ಟು ಕೃಷಿ ವಿಜ್ಞಾನಕ್ಕೆ ಮುಖಾಮುಖಿ ಚರ್ಚೆ ಮಾಡಿದರೆ ಹೆಚ್ಚಿನ ಮಾಹಿತಿ ಕೂಡ ಅನುಕೂಲ ಆಗುತ್ತೆ.
1: ರೈತ ಬಾಂಧವರೇ, ಡಾಕ್ಟರ್ ಎಸ್ ಮುಂಕರಪ್ಪ ಸರ್ ಅವರ ಮೊಬೈಲ್ ಸಂಖ್ಯೆ 9408109873. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಅಡಿಕೆಯಲ್ಲಿ ಕಂಡುಬರ್ತಕ್ಕಂಥ ಕೀಟ ಹಾಗೂ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದರ ನಿರ್ವಹಣೆ ಕ್ರಮಗಳು ಯಾವ ರೀತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟ ಹಾಗೂ ರೋಗಗಳು ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಈಗ ಕೇಳಿ ರೈತರಿಗೆ ಸಲಹೆ.
5: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ ಟಿಎನ್, ICAR ತರಳಬಲ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವ ವಿಷಯ ಆದಾಯಕ್ಕಾಗಿ ಹೊಂಡಗಳಲ್ಲಿ ಮೀನು ಕೃಷಿ ಮಾಡುವುದು. ನಮ್ಮ ಬಯಲುಸೀಮೆಯ ಜಿಲ್ಲೆಗಳಾದ ದಾವಣಗೆರೆ, ಚಿತ್ರದುರ್ಗಗಳಲ್ಲಿ ಕೃಷಿ ಹೊಂಡಗಳಿಗೇನು ಕಡಿಮೆ ಇಲ್ಲ. ಎಲ್ಲೆಲ್ಲಿ ಕೃಷಿ ಹೊಂಡಗಳು ನೀರನ್ನು ಸಂಗ್ರಹ ಮಾಡಿಟ್ಕೊಳ್ತವೋ ಆ ಕೃಷಿ ಹೊಂಡಗಳನ್ನು ನಾವು ನೀರಾವರಿಯ ಜೊತೆಗೆ ಮೀನು ಕೃಷಿಯನ್ನು ಮಾಡಲು ಸಹ ನಾವು ಬಳಸ್ಕೊಳ್ಬೋದು. ಮೀನು ಕೃಷಿ ಉಪಕಸಬಾಗಿ ನಮ್ಮ ರೈತರಿಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ತಂದುಕೊಡಲಿಕ್ಕೆ ಸಾಧ್ಯವಾಗ್ತದೆ. ಈ ಮೀನು ಕೃಷಿ ಮಾಡಲಿಕ್ಕೆ ಬೇಕಾದಂಥ ಅಗತ್ಯ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ, ಮೀನು ಮರಿ ಎಲ್ಲಿ ಸಿಗುತ್ತೆ, ಯಾವ ಮೀನು ಮರಿಗಳನ್ನು ನಾವು ಬಿಟ್ಟರೆ ಕೃಷಿ ಹೊಂಡಗಳಲ್ಲಿ ಚೆನ್ನಾಗಿ ಬೆಳಿಬೋದು, ಈ ರೀತಿಯ ಒಂದು ಮಾಹಿತಿಯನ್ನು ಪಡೆದುಕೊಂಡ್ರೆ ಅದು ಆರಂಭದ ಒಂದು ಹಂತವಾಗುತ್ತೆ. ನಮ್ಮ ಮೀನುಗಾರಿಕಾ ಇಲಾಖೆ ನಮ್ಮ ಪ್ರತಿ ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಮ ಕೃಷಿ ಹೊಂಡದ ಬಗ್ಗೆ ಹೇಳಿ, ಯಾವ ರೀತಿಯ ಮೀನು ಮರಿಗಳನ್ನು ನಾವು ಇದರಲ್ಲಿ ಕೃಷಿ ಹೊಂಡದಲ್ಲಿ ಬಿಡ್ಬೋದು, ಎಷ್ಟು ಬಿಡ್ಬೋದು ಅನ್ನೋ ಮಾಹಿತಿಯನ್ನು ಪಡ್ಕೊಂಡ್ರೆ ಬಹಳ ಅನುಕೂಲಕರವಾದಂಥ ಒಂದು ಪ್ರಾರಂಭದ ಹೆಜ್ಜೆ. ನಮ್ಮ ಈ ಭಾಗಗಳಲ್ಲಿ ಸಾಮಾನ್ಯವಾಗಿ ಭಾರತೀಯ ಗೆಂಡೆ ಮೀನುಗಳು ಅಂತೇಳಿ ಬಹಳ ಪ್ರಸಿದ್ಧಿ ಆಗಿರುವಂಥ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ಚೈನೀಸ್ ಕಾರ್ಪ್ಸ್ ಅಂತ ಹೇಳ್ತೀವಿ, ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಅಂತ ಈ ಆರು ಜಾತಿಗಳು. ಇವುಗಳ ಜೊತೆಗೆ ಇವಾಗ ಪಂಗೇಷ್ ಅಂತ ಮೀನು ಬೆಳೀತಿದ್ದಾರೆ, ಪಾಕು ಅಂತ ರೂಪ್ಚಂದ್ ಅಂತೇಳಿ ಮೀನು ಬೆಳೀತಿದ್ದಾರೆ, ಅದರ ಜೊತೆಗೆ ತಿಲಾಪಿಯಾ ಅಂತ, ಗಿಫ್ಟ್ ಅಂತ ತಿಲಾಪಿಯಾ, ಈ ಮೂರು ಹೊಸ ತಳಿಗಳು ಕೂಡ ಸೇರ್ಪಡೆಯಾಗಿವೆ. ಈ ಮರಲ್ ಅಂತೇಳಿ ಕೂಡ ಹೇಳ್ತಾರೆ. ಹೆಚ್ಚು ಕಡಿಮೆ ಈಗ 9-10 ಜಾತಿಯ ಮೀನುಗಳು ನಮಗೆ ಒದಗಿ ಬರ್ತವೆ. ಇವುಗಳನ್ನು ನಾವು ಕೃಷಿ ಹೊಂಡಗಳಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಒಟ್ಟಾಗಿನೂ ಬೆಳಿಬೋದು, ಒಂದೊಂದಾಗಿನೂ ಬೆಳಿಬೋದು. ಈ ರೀತಿ ಇವುಗಳನ್ನು ಬೆಳೆಯುವಾಗ ನೀರು 5-6 ಅಷ್ಟು ಆಳ ಇರೋಂಗೆ ನೋಡ್ಕೊಳ್ಬೇಕು. ಹೆಚ್ಚು ಉಷ್ಣತೆ ಇರುವಂಥ ಸಂದರ್ಭದಲ್ಲಿ ನೀರು ಕಾಯಬಾರದು, ಬಿಸಿಯಾಗಬಾರ್ದು. ಅದಕ್ಕೋಸ್ಕರ 6 ಇದ್ದರೆ ಈ ಬಿಸಿಯನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮೀನುಗಳು ಸ್ವಲ್ಪ ಸೂಕ್ಷ್ಮ ಜೀವಿಗಳಾಗಿರೋದ್ರಿಂದ ಹೆಚ್ಚು ಬಿಸಿ ಇದ್ದರೆ ಬೆಳವಣಿಗೆ ಚೆನ್ನಾಗಾಗಲ್ಲ. ಜೊತೆಗೆ ಆಹಾರವನ್ನು ಇವುಗಳಿಗೆ ಕೊಡುವ ವಿಚಾರ ಬಹಳ ಸೂಕ್ಷ್ಮವಾದದ್ದು, ಬಹಳ ಮುಖ್ಯವಾದದ್ದು. ಆಹಾರವನ್ನು ನಾವು ಅಕ್ಕಿ ತೌಡು ಅಥವಾ ಮೆಕ್ಕೆಜೋಳದ ನುಚ್ಚು, ರಾಗಿ ಹಿಟ್ಟು, ಬೇರೆ ಬೇರೆ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಶೇಂಗಾ ಹಿಂಡಿಯೊಂದಿಗೆ ಮಿಕ್ಸ್ ಮಾಡಿ 1:1 ಅಂತ ಹೇಳ್ತೀವಿ, ಕೊಡ್ಬೋದು. ಆ ಒಂದು ಅನುಪಾತದಲ್ಲಿ ಕೊಡ್ಬೋದು. ಮೀನಿನ ತೂಕದ 5-6% ಅಷ್ಟು ಆಹಾರವನ್ನು ದಿನಕ್ಕೆ ಕೊಡಲಿಕ್ಕೆ ನಾವು ನಿಮಗೆ ಸಲಹೆಯನ್ನು ನೀಡ್ತೇವೆ. ಆಮೇಲೆ ಕೃತಕ ಆಹಾರಗಳು ಕೂಡ ಈಗ ಸಿಗ್ತಾ ಇದೆ. ಅವುಗಳನ್ನು ಫ್ಯಾಕ್ಟರಿಯಲ್ಲಿ ಮಾಡಿ ತೇಲುವ ಆಹಾರದ ಕಣಗಳು ಅಂತ ಹೇಳ್ತೀವಿ. ಅವುಗಳನ್ನು ಮೀನುಗಳು ಬಹಳ ಸಂತೋಷದಿಂದ ಸ್ವೀಕರಿಸೋದ್ರಿಂದ ಮತ್ತು ಇವುಗಳು ಕಂಪ್ಲೀಟ್ ಆಹಾರ ಅಂತ ಹೇಳ್ತೀವಿ. ಪೂರ್ಣ ಪ್ರಮಾಣ

0: ಎಲ್ಲ ಪೋಷಕಾಂಶಗಳನ್ನು ಹಾಕಿ ಮಾಡಿರುವಂಥದ್ದು, ಮತ್ತು ಇದರಲ್ಲಿ ವೇಸ್ಟ್ ಆಗೋದಿಲ್ಲ, ಯಾವುದೇ ರೀತಿಯ ತ್ಯಾಜ್ಯ ಆಗೋದಿಲ್ಲ, ಸಂಪೂರ್ಣ ಬಳಕೆ ಆಗ್ತದೆ ಆಹಾರ. ನೀರಿನಲ್ಲಿ ತೇಲೋದ್ರಿಂದ ಮೀನುಗಳು ಬಂದು ಅದನ್ನು ಸ್ವೀಕಾರ ಮಾಡ್ತವೆ. ಈ ರೀತಿ ಮಾಡೋದ್ರಿಂದ ನಮ್ಮ ನೀರಿನ ಆರೋಗ್ಯ ಅಂದರೆ ಕೊಳದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ನೀವು ನೇರವಾಗಿ ಸಂಪರ್ಕಿಸ್ಬೋದು, ಜೊತೆಗೆ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸ್ಬೋದು. ನಮ್ಮ ಸಂಪರ್ಕ ಸಂಖ್ಯೆ 9449985686. ನಮಸ್ಕಾರ.
1: ರೈತರಿಗೆ ಸಲಹೆ ಕೇಳಿದಿರಿ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೆಲವು ಜನಪದ ಗೀತೆಗಳು.

0: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೆಲವು ಜನಪದ ಗೀತೆಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 7:35 ನಿಮಿಷಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸರದಲ್ಲಿ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್

0: ಡೆವ್ ಲೇಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತ್ರಾಸ್ತ್ರಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ಧತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮಿಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡಾ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡಾ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ April 22 ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ November 10 ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ.

0: ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ ಎರಡರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ಧ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45:02. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆಯ ಪ್ರಾಗೈತಿಹಾಸ ಸಂಸ್ಕೃತಿ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ಎಸ್ ಮಹಾಂತೇಶ್.
2: ಕರ್ನಾಟಕದ ಹೃದಯ ಭಾಗದಲ್ಲಿರುವ ಚಿತ್ರದುರ್ಗ ಜಿಲ್ಲೆಯು ಭೌಗೋಳಿಕ, ಪ್ರಾಗೈತಿಹಾಸಿಕ, ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದ ಮಹತ್ವದ ಪರಿಸರ. ಸಮುದ್ರದ ಮಟ್ಟದಿಂದ 2800 ಅಡಿ ಎತ್ತರದಲ್ಲಿರುವ ಜಿಲ್ಲೆಯು 8388 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ರಾಜವೀರ ಮದಕರಿ ನಾಯಕ, ವೀರ ವನಿತೆ ಒನಕೆ ಓಬವ್ವ ಹಾಗೂ 7 ಸುತ್ತಿನ ಕೋಟೆಯಿಂದಾಗಿ ವಿಶ್ವ ಪ್ರಸಿದ್ಧವಾಗಿರುವ ಚಿತ್ರದುರ್ಗ ಪರಿಸರದ ಭೂ ಇತಿಹಾಸವು ಸುಮಾರು 260 ಕೋಟಿ ವರ್ಷಗಳ ಹಿಂದಕ್ಕೆ ಹೋಗುತ್ತದೆ. ಅಂದು ಚಿತ್ರದುರ್ಗ ಜಿಲ್ಲೆಯು ಸಮುದ್ರದ ತಳಭಾಗದಲ್ಲಿದ್ದು ಅದನ್ನು ಮರಡಿಹಳ್ಳಿ ದಿಂಬು ರಚನೆ ಶಿಲಾಸ್ತೋಮಗಳಿಂದ ತಿಳಿಯಬಹುದೆಂದು ಮೊಟ್ಟ ಮೊದಲಿಗೆ ಗುರುತಿಸಿ ಅಧ್ಯಯನ ನಡೆಸಿದ ಭೂ ವಿಜ್ಞಾನಿಗಳೆಂದರೆ ರಾಬರ್ಟ್ ಬ್ರೂಸ್ಪುಟ್ ಹಾಗೂ ಪ್ರೊಫೆಸರ್ ಪಿಚ್ಚುಮುತ್ತು. ಈ ಸಂಶೋಧನೆ ಮೂಲಕ ಜಿಲ್ಲೆಯ ಬಹುಭಾಗಗಳಲ್ಲಿ ಪ್ರಾಚೀನ ಶಿಲಾವರ್ಗಗಳನ್ನು ಹಾಗೂ ಲೋಹವರ್ಗಗಳನ್ನು ಕಾಣಬಹುದಾಗಿದೆ. ಪ್ರಕೃತಿದತ್ತ ಈ ಅಂಶಗಳೇ ಮಾನವನ ಉಗಮ ಮತ್ತು ವಿಕಾಸಕ್ಕೆ ನಾಂದಿ ಹಾಡಿದವು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೌರ್ಯರ ಕಾಲದಿಂದ ಅಧಿಕೃತ ಇತಿಹಾಸ ಪ್ರಾರಂಭವಾಗುತ್ತದೆ. ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿ, ಅಶೋಕ ಸಿದ್ದಾಪುರ ಹಾಗೂ ಜಟಿಂಗರಾಮೇಶ್ವರಗಳಲ್ಲಿ ದೊರೆತಿರುವ ಅಶೋಕನ ಶಿಲಾಶಾಸನಗಳಿಂದ ಈ ಭಾಗದಲ್ಲಿ ಮೌರ್ಯರ ಆಳ್ವಿಕೆಯನ್ನು ಗುರುತಿಸಬಹುದು. ಶಿಲಾಶಾಸನಗಳ ಅಕ್ಷರ ಸಂಸ್ಕೃತಿಗಿಂತ ಅಥವಾ ಲಿಖಿತ ದಾಖಲೆಗಳು ದೊರೆಯದೇ ಇರುವ ಕಾಲಘಟ್ಟದ ಮನುಷ್ಯನ ಜೀವನ ಪದ್ಧತಿಯನ್ನು ಕುರಿತು ತಿಳಿಯುವುದೇ ಪ್ರಾಗೈತಿಹಾಸಿಕ ಸಂಸ್ಕೃತಿ. ಚಿತ್ರದುರ್ಗ ಜಿಲ್ಲೆಯ ಪ್ರಾಗೈತಿಹಾಸಿಕ ಸಂಸ್ಕೃತಿಯು ಬಹು ವಿಶೇಷತೆಯಿಂದ ಕೂಡಿದ್ದು ಪ್ರಮುಖವಾಗಿ ಅವನ್ನು ಬಳಸಿದ ಶಿಲೆಯ ಹಾಗೂ ಲೋಹದ ಆಯುಧೋಪಕರಣಗಳಿಂದ ಅನೇಕ ಕಾಲಘಟ್ಟಗಳನ್ನು ಗುರುತಿಸಲಾಗಿದೆ. ಮೊದಲನೆಯದಾಗಿ ಹಳೆ ಶಿಲಾಯುಗ, ಎರಡನೆಯದಾಗಿ ಸೂಕ್ಷ್ಮ ಶಿಲಾಯುಗ, ಮೂರನೆಯದಾಗಿ ನೂತನ ಶಿಲಾಯುಗ, ನಾಲ್ಕನೆಯದಾಗಿ ಶಿಲಾತಾಮ್ರಯುಗ, ಕೊನೆಯದಾಗಿ ಬೃಹತ್ ಶಿಲಾಯುಗ. ಮೊದಲನೆಯದಾಗಿ ಹಳೆ ಶಿಲಾಯುಗ

ಬಗ್ಗೆ ನಾವು ನೋಡುವುದಾದರೆ, ಹೋಮೋ ತಳಿಯ ಆದಿಮಾನವನು ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿ ಬದುಕಲು ಪ್ರಾರಂಭಿಸಿದ ಕಾಲವೇ ಹಳೆ ಶಿಲಾಯುಗ. ಆಯುಧ ತಯಾರಿಕೆಯು ಪ್ರಾಥಮಿಕ ಹಂತವಾಗಿದ್ದು ಮಾನವನು ಅಲೆಮಾರಿಯಾಗಿದ್ದನು. ಈ ಕಾಲದಲ್ಲಿ ಕಲ್ಲಿನ ಕೈಗುಡಲಿಗಳು, ಸೀಳುಗತ್ತಿಗಳು, ಕೊರೆಗತ್ತಿಗಳನ್ನು ಬಳಸಿದ್ದಾನೆ. ಈ ಯುಗವನ್ನು ಸಂಶೋಧಕರು ಹಾದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಎಂದು ಮತ್ತೆ ವಿಂಗಡಿಸುತ್ತಾರೆ. ಭಾರತದ ಪುರಾತತ್ವ ಶಾಸ್ತ್ರದ ಪಿತಾಮಹರೆಂದು ಹೆಸರು ಪಡೆದಿರುವ ರಾಬರ್ಟ್ ಬ್ರೂಸ್ಪುಟ್ ಅವರಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ 1863 ಪ್ರಾಗೈತಿಹಾಸಿಕ ಸಂಸ್ಕೃತಿ ಅಧ್ಯಯನ ಪ್ರಾರಂಭವಾಯಿತು. ಇವರು ಮೊದಲಿಗೆ ಹೊಳಲ್ಕೆರೆ ತಾಲೂಕಿನ ತಾಳ್ಯ ಹಾಗೂ ಹೊಸದುರ್ಗ ತಾಲೂಕಿನ ಜಾನಕಲ್ಲು ಪರಿಸರದಲ್ಲಿ ಆದಿಹಳೆ ಶಿಲಾಯುಧಗಳನ್ನು ಮೊದಲಿಗೆ ಬೆಳಕಿಗೆ ತಂದರು. ತರುವಾಯ ಹೊಸದುರ್ಗ ತಾಲೂಕಿನ ಗರಗ ಗ್ರಾಮದ ಮುತ್ತಿನಗಿರಿ ಬೆಟ್ಟದಲ್ಲಿ ನಾನು ನಡೆಸಿದ ಸಂಶೋಧನೆಯಿಂದಾಗಿ ಮತ್ತೊಂದು ಆದಿಹಳೆ ಶಿಲಾಯುಧ ಬೆಳಕಿಗೆ ಬಂದಿತು. ಚಿತ್ರದುರ್ಗ ತಾಲೂಕಿನ ಕೂನುಬೇವು ಪರಿಸರದಲ್ಲಿ ಡಾಕ್ಟರ್ ಎಸ್ ನಾಗರಾಜಪ್ಪ ಹಾಗೂ ಡಾಕ್ಟರ್ ಕೆಎಸ್ ಶರತ್ ಬಾಬು ಅವರುಗಳ ಆದಿಹಳೆ ಶಿಲಾಯುಧವನ್ನು ಕಾಣಬಹುದಾಗಿದೆ. ಹೀಗೆ ಜಿಲ್ಲೆಯಲ್ಲಿ ಅನೇಕ ಸಂಶೋಧನೆಗಳ ಮೂಲಕ ಆದಿಹಳೆ ಶಿಲಾಯುಗ ಸಂಸ್ಕೃತಿ ಕುರಿತ ಪ್ರಾಥಮಿಕ ಅಧ್ಯಯನಗಳಾಗಿವೆ. ಒಟ್ಟಾರೆ ಹಳೆ ಶಿಲಾಯುಗವು ಮಾನವನ ಪ್ರಾಚೀನ ಹಂತವಾಗಿದ್ದು ನಮ್ಮ ಜಿಲ್ಲೆಯಲ್ಲಿ ಸುಮಾರು 400,000 1,00,000 ಕಾಲಾವಧಿಯಲ್ಲಿ ಬದುಕಿದ್ದನೆಂದು ಸಂಶೋಧಕರು ಅಂದಾಜಿಸಿದ್ದಾರೆ. ಎರಡನೆಯದಾಗಿ ಸೂಕ್ಷ್ಮ ಶಿಲಾಯುಗ. ಹಳೆ ಶಿಲಾಯುಗದಿಂದ ಮುಂದುವರೆದ ಹಂತವೇ ಸೂಕ್ಷ್ಮ ಶಿಲಾಯುಗ. ಈ ಯುಗದಲ್ಲಿ ಮನುಷ್ಯನು ಅಲೆಮಾರಿ ಜೀವನವನ್ನ ಬಿಟ್ಟು ತಾತ್ಕಾಲಿಕವಾಗಿ ನೆಲೆ ನಿಂತು ಪ್ರಾಣಿ ಸಾಕಾಣಿಕೆ, ಕಾಳು ಕಡ್ಡಿ ಬೇಸಾಯ, ಬದಲಾದ ಬೇಟೆಗಾರಿಕೆ ಮತ್ತು ಮೀನುಗಾರಿಕೆ ರೂಢಿಸಿಕೊಂಡ. ಈ ಅವಧಿಯ ಮಾನವನು ತನ್ನ ಜೀವನ ನಿರ್ವಹಣೆಗಾಗಿ ಹರಿತವುಳ್ಳ ಅತಿ ಸಣ್ಣ ನೀಳ ಅಲಗುಗಳನ್ನು ಬಳಸಿದನು. ಈ ಆಯುಧಗಳು ಸೂಕ್ಷ್ಮವಾದವುಗಳಾಗಿರುವುದರಿಂದ ಈ ಸಂಸ್ಕೃತಿಯನ್ನು ಸೂಕ್ಷ್ಮ ಶಿಲಾಯುಗವೆಂದು ಕರೆಯಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೂಕ್ಷ್ಮ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಅನೇಕ ಸಂಶೋಧನೆಗಳು ನಡೆದಿವೆ. ಮೊಟ್ಟ ಮೊದಲಿಗೆ ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿಯಲ್ಲಿ 1942 ಡಾಕ್ಟರ್ ಎಂಎಚ್ ಕೃಷ್ಣ ಅವರು ವೈಜ್ಞಾನಿಕವಾಗಿ ಉತ್ಖನನವನ್ನ ಮಾಡುವುದರ ಮೂಲಕ ಸೂಕ್ಷ್ಮ ಶಿಲಾಯುಗದ ಅವಶೇಷಗಳನ್ನ ಬೆಳಕಿಗೆ ತಂದರು. ಈ ಉತ್ಖನನದಲ್ಲಿ ಜಾಸ್ಪರ್, ಅಗೇಟಾ, ಕಾರ್ಲೇನಿಯಸ್, ಕ್ರಿಸ್ಟಲ್ ಶಿಲೆಗಳನ್ನ ಬಳಸಿ ತಯಾರಿಸಿರುವ ಅನೇಕ ಆಯುಧೋಪಕರಣಗಳನ್ನ ಬೆಳಕಿಗೆ ತರಲಾಯಿತು. ಜಿಲ್ಲೆಯಲ್ಲಿ ಇದೊಂದು ಪ್ರಮುಖ ಸೂಕ್ಷ್ಮ ಶಿಲಾಯುಗದ ನೆಲೆ ಎಂದು ವರದಿ ಮಾಡಲಾಗಿದೆ. ಮೊಳಕಾಲ್ಮೂರು ತಾಲೂಕಿನಲ್ಲಿ ಮುಂದುವರೆದಂತೆ ಡಾಕ್ಟರ್ ಜಯಣ್ಣ ಉಲ್ಲಾನಹಳ್ಳಿ ಅವರು ನುಂಕಿಮಲೆ, ಹಳೆಕೆರೆ, ಹಾನುಗಲ್ಲು ಮುಂತಾದೆಡೆ ಅನೇಕ ನೆಲೆಗಳನ್ನು ಬೆಳಕಿಗೆ ತಂದರು. ಚಳ್ಳಕೆರೆ ತಾಲೂಕಿನ ಯಾದಲಗಟ್ಟೆ, ಬೊಮ್ಮನಕುಂಟೆ, ಪುರ್ಲಹಳ್ಳಿ, ಮಹದೇವಪುರ, ಅದೇ ರೀತಿ ಹಿರಿಯೂರು ತಾಲೂಕಿನ ಕಂದಿಕೆರೆ, ಎಂಡಿಕೋಟೆ, ಚಿತ್ರದುರ್ಗ ತಾಲೂಕಿನ ಚಿಕ್ಕನಹಳ್ಳಿ ಪ್ರದೇಶಗಳಲ್ಲಿ ಡಾಕ್ಟರ್ ಎಸ್ ಜಿ ರಾಮದಾಸರೆಡ್ಡಿ ಅವರು ಸೂಕ್ಷ್ಮ ಶಿಲಾಯುಗದ ನೆಲೆಗಳನ್ನ ಪತ್ತೆ ಹಚ್ಚಿ ದಾಖಲಿಸಿದ್ದಾರೆ. ಒಟ್ಟಾರೆ ಸ್ಥಿತ್ಯಂತರ ಸಂಸ್ಕೃತಿ ಎಂದು ಕರೆಸಿಕೊಂಡಿರುವ ಈ ಯುಗದ ಮನುಷ್ಯ 10,000 ಹಿಂದೆ ಬದುಕಿದ್ದನೆಂದು ಹೇಳಲಾಗಿದೆ. ಮೂರನೆಯದಾಗಿ ನೂತನ ಶಿಲಾಯುಗ. ಇದು ಶಿಲಾಯುಗದ ಕೊನೆಯ ಹಂತವಾಗಿದ್ದು ಮನುಷ್ಯನು ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರವನ್ನ ನಡೆಸಿದನು. ಅಲೆಮಾರಿಯಾಗಿದ್ದ ಮನುಷ್ಯ ಹೊಳೆ ಹಳ್ಳಗಳ ದಂಡೆಯಲ್ಲಿ ಫಲವತ್ತಾದ ಜಮೀನುಗಳ ಹತ್ತಿರ ನೆಲೆಯೂರಿ ಜೀವನ ಸಾಗಿಸುವುದು, ಕೃಷಿಯನ್ನು ಅವಲಂಬಿಸುವುದು, ಸಸ್ಯ ಮತ್ತು ಪ್ರಾಣಿಗಳನ್ನ ಪಳಗಿಸಿಕೊಂಡು ಸ್ಥಿರವಾಸದ ಮೂಲಕ ಹಳ್ಳಿ ಜೀವನ ಪ್ರಾರಂಭಿಸಿದ. ಸಮಕಾಲೀನ ಇತರ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ನಂಬಿಕೆಗಳು, ಗವಿವರ್ಣ ಚಿತ್ರಗಳು, ಕಲ್ಲಾಸರೆ ರೇಖಾಚಿತ್ರಗಳು, ಮಣಿಗಳು, ಬಳೆಗಳು ಮುಂತಾದ ಅಲಂಕಾರಿಕೆಗಳನ್ನು ಹಾಗೂ ವ್ಯವಸ್ಥಿತವಾದ ಶವ ಸಂಸ್ಕಾರಗಳನ್ನು ರೂಪಿಸಿಕೊಂಡು ನಾಗರಿಕ ಜೀವನಕ್ಕೆ ಕಾಲಿರಿಸಿದ್ದರಿಂದ
ಮತ್ತು ಶಿಲಾಯುಧಗಳು ಸುಧಾರಿಸಿದ್ದರಿಂದ ಈ ಯುಗವನ್ನು ನೂತನ ಶಿಲಾಯುಗ ಸಂಸ್ಕೃತಿ ಎಂದು ಕರೆಯಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನೂತನ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಎಂಎಚ್ ಕೃಷ್ಣ ಹಾಗೂ ಸರ್ ಮಾರ್ಟಿಮರ್ ವೀಲರ್ ಅವರು ಬ್ರಹ್ಮಗಿರಿ ಮತ್ತು ಚಂದ್ರವಳ್ಳಿ ಉತ್ಖನನಗಳ ವಿಶೇಷ ಅಂಶಗಳು

0: ಸಾಕ್ಷಿಭೂತವಾಗಿ ನಿಲ್ಲುತ್ತವೆ. ಮಾರ್ಟಿಮರ್ ವೀಲರ್ ಅವರು ಬ್ರಹ್ಮಗಿರಿಯ ನೂತನ ಶಿಲಾಯುಗ ಸಂಸ್ಕೃತಿಯನ್ನು ಕಲ್ಲಿನ ಕೈಗೊಡಲಿ ಸಂಸ್ಕೃತಿ ಎಂದು ಕರೆದರು. ತರುವಾಯ ಚಿತ್ರದುರ್ಗ ತಾಲೂಕಿನ ಸಂಗೇನಹಳ್ಳಿ ಕೆರೆ ಪರಿಸರದಲ್ಲಿನ ಸಂಶೋಧನೆಯನ್ನ ಕೈಗೊಂಡ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಹಾಗೂ ಡಾಕ್ಟರ್ ಎಸ್ ವೈ ಸೋಮಶೇಖರ್ ಅವರುಗಳು ಈ ಯುಗಕ್ಕೆ ಸಂಬಂಧಿಸಿದಂತೆ ಕಲ್ಲಿನ ನಯಗೊಳಿಸಿದ ಕೊಡಲಿ, ಉಂಗುರ ಕಲ್ಲು, ಮಡಿಕೆ ಅವಶೇಷಗಳು, ಬಂಡೆಗಳ ಮೇಲಿನ ರೇಖಾಚಿತ್ರಗಳನ್ನ ಬೆಳಕಿಗೆ ತಂದರು. ಬಳಿಕ ಜಂಪಣ್ಣ ನಾಯಕನ ಕೋಟೆ, ಕುರುಮರಡಿ ಕೆರೆ, ಬೆಳಗಟ್ಟ ಬಳಿ ಡಾಕ್ಟರ್ ಎಸ್ ನಾಗರಾಜಪ್ಪ, ಡಾಕ್ಟರ್ ಬಿಟಿ ಚಾರುಲತಾ, ಡಾಕ್ಟರ್ ಕೆಎಸ್ ಶರತ್ ಬಾಬು ಇವರುಗಳು ಕೈಗೊಂಡ ಕ್ಷೇತ್ರ ಕಾರ್ಯದಲ್ಲಿ ನೂತನ ಶಿಲಾಯುಧಗಳನ್ನು ಶೋಧಿಸಿದರು. ಹೊಸದುರ್ಗ ತಾಲೂಕಿನಲ್ಲಿ ನಾನು ಕೈಗೊಂಡ ಸಂಶೋಧನೆಯಲ್ಲಿ ದುಗ್ಗಾವರ, ಕಿಟ್ಟದಹಾಳು, ತಣಿಗೇಕಲ್ಲು, ಹಿಂಡೇದೇವರಹಟ್ಟಿ ಹಾಗೂ ಗರಗ ಗ್ರಾಮಗಳಲ್ಲಿ ನೂತನ ಶಿಲಾಯುಗ ಸಂಸ್ಕೃತಿಯ ಶಿಲೋಪಕರಣಗಳನ್ನು ಬೆಳಕಿಗೆ ತರಲಾಯಿತು. ಈ ಮೂಲಕ ವೇದಾವತಿ ನದಿ ಪರಿಸರವಾದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೃಷಿಯ ಬೆಳವಣಿಗೆ, ನಾಗರಿಕತೆ, ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗಿರುವುದು ಇದೇ ಕಾಲದಲ್ಲಿ ಎಂಬುದು ದೃಢಪಟ್ಟಿದೆ. ನಾಲ್ಕನೆಯದಾಗಿ ಶಿಲಾತಾಮ್ರಯುಗ. ನೂತನ ಶಿಲಾಯುಗ ಸಂಸ್ಕೃತಿಯ ಕೊನೆಯ ಕಾಲಘಟ್ಟವನ್ನ ತಜ್ಞರು ಶಿಲಾತಾಮ್ರಯುಗವೆಂದು ಗುರುತಿಸುತ್ತಾರೆ. ಇಲ್ಲಿ ಲೋಹದ ಅದಿರನ್ನ ಸಂಗ್ರಹಿಸುವುದು, ಲೋಹವನ್ನ ಪರಿವರ್ತಿಸುವುದು, ವಸ್ತುಗಳನ್ನು ತಯಾರಿಸುವುದು ಈ ಕಾಲಘಟ್ಟದ ಮನುಷ್ಯನ ಜೀವನದ ಒಂದು ಪ್ರಮುಖ ಘಟ್ಟವಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ, ಚಂದ್ರವಳ್ಳಿ, ಬ್ರಹ್ಮಗಿರಿ, ಜಟಿಂಗ ರಾಮೇಶ್ವರ ನೆಲೆಗಳು ಪ್ರಮುಖವಾಗಿವೆ. ಅದೇ ರೀತಿ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಅವರ ತಮಟಗಲ್ಲು ಶೋಧನೆ, ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರ ಹೊಸದುರ್ಗ ತಾಲೂಕಿನ ಅಜ್ಜಿಗುಡ್ಡ ಶೋಧಗಳು ಪ್ರಮುಖ ತಾಮ್ರ ಶಿಲಾಯುಗದ ನೆಲೆಗಳಾಗಿವೆ. ಕೊನೆಯದಾಗಿ ಬೃಹತ್ ಶಿಲಾಯುಗ ಸಂಸ್ಕೃತಿ. ಈ ಯುಗದ ಮಾನವನು ಬೃಹತ್ ಗಾತ್ರದ ಕಲ್ಲುಗಳನ್ನು ಬಳಸಿಕೊಂಡು ವಿವಿಧ ನಮೂನೆಯ ಸಮಾಧಿಗಳನ್ನು ನಿರ್ಮಾಣ ಮಾಡಲು ಪ್ರಾರಂಭಿಸಿದುದರಿಂದ ಈ ಕಾಲವನ್ನು ಬೃಹತ್ ಶಿಲಾಯುಗ ಸಂಸ್ಕೃತಿ ಎಂದು ಕರೆಯಲಾಗಿದೆ. ಈ ಸಂಸ್ಕೃತಿಯ ಜನರು ಕಬ್ಬಿಣದ ಅದಿರನ್ನ ಉಪಯೋಗಿಸಿಕೊಂಡು ಆಯುಧೋಪಕರಣಗಳನ್ನ ತಯಾರಿಸಿದ್ದರಿಂದ ಕಬ್ಬಿಣದ ಯುಗವೆಂತಲೂ ಕರೆಯಲಾಗಿದೆ. ಮೊಟ್ಟ ಮೊದಲು 1942ರಲ್ಲಿ ಡಾಕ್ಟರ್ ಎಂಎಚ್ ಕೃಷ್ಣಾರವರು ಬ್ರಹ್ಮಗಿರಿ ಉತ್ಖನನದಲ್ಲಿ ಬೃಹತ್ ಶಿಲಾ ಸಮಾಧಿ ಬೆಳಕಿಗೆ ತಂದರು. ತರುವಾಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಂಶೋಧನೆ ನಡೆದು ಬೃಹತ್ ಶಿಲಾ ಸಮಾಧಿಗಳು ಪತ್ತೆಯಾಗಿ ದಾಖಲಾಗಿವೆ. ಜಿಲ್ಲೆಯಲ್ಲಿ ಕಂಡು ಬಂದ ಶಿಲಾ ಸಮಾಧಿ ಮಾದರಿಗಳೆಂದರೆ ದುಂಡುಕಟ್ಟೆ ಶವಕುಣಿ, ಹಾದಿಕೋಣೆ, ಕಂಡಿಕೋಣೆ, ನಿಲುಸುಗಲ್ಲು. ಈ ಸಮಾಧಿಗಳು ದೊರೆತ ಕೆಲವೆಡೆ ಕಬ್ಬಿಣ ತಯಾರಿಕಾ ನೆಲೆಗಳು ಕಂಡು ಬಂದಿವೆ. ಒಟ್ಟಾರೆ ಈ ಶಿಲಾ ಸಮಾಧಿಗಳಿಂದ ಅಂದಿನ ಜನರ ಸಂಘಟನಾ ಶಕ್ತಿ, ಕಟ್ಟಡ ನಿರ್ಮಾಣ ಕೌಶಲ್ಯ, ಶವ ಸಂಸ್ಕಾರದ ನಂಬಿಕೆ, ಆಚರಣೆ ಅಭಿವ್ಯಕ್ತಗೊಳ್ಳುತ್ತವೆ. ಜಿಲ್ಲೆಯಲ್ಲಿ ಶಿಲಾ ಸಮಾಧಿಗಳ ಕಾಲವನ್ನ ಶಾತವಾಹನರ ಕಾಲದವರೆಗೂ ನಿರ್ಧರಿಸಲಾಗಿದೆ. ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಪ್ರಾಗೈತಿಹಾಸಿಕ ಮನುಷ್ಯ ಸಂಸ್ಕೃತಿ ಅತ್ಯಂತ ವಿಶೇಷತೆಯಿಂದ ಕೂಡಿದೆ. ಅರೆಮಲೆನಾಡು ಹಾಗೂ ಬಯಲು ಪರಿಸರಗಳ ಸಮ್ಮಿಶ್ರದಂತಿರುವ ಈ ನಾಡು ಆದಿಮಾನವನಿಗೆ ವಿಶಿಷ್ಟ ನೆಲೆಯಾಗಿತ್ತು ಹಾಗೂ ಕಾರ್ಯಕ್ಷೇತ್ರವಾಗಿತ್ತು. ಮುಂದೆ ನಾಗರಿಕತೆ ಬೆಳೆದಂತೆ ಸಾಮಾಜಿಕ, ಆರ್ಥಿಕತೆ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿದೆ. ತರುವಾಯ ಇಲ್ಲಿ ಅನೇಕ ರಾಜ್ಯ ಸಾಮ್ರಾಜ್ಯಗಳ ಭಾಗವಾಗಿ ಬೆಳೆಯಲು ಮಹತ್ವದ ಕಾಣಿಕೆ ನೀಡಿದೆ ಎನ್ನಲು ಅಡ್ಡಿಯಿಲ್ಲ.
1: ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಪ್ರಾಗೈತಿಹಾಸ ಸಂಸ್ಕೃತಿ ಕುರಿತು ಮಾತನಾಡಿದವರು ಡಾಕ್ಟರ್ ಎನ್ಎಸ್ ಮಹಾಂತೇಶ್.
2: ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ಗೊರಕ, ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
5: ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ

0: ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
1: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
3: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
4: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
5: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:40. ಇನ್ನು ಮುಂದೆ ಕೇಳಿ. ಜನರಂಜಿನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಕೆಳಗರೆ ಜನರಂಜನೆ, ಕೆಳಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ಎ ಗಣೇಶ್ ಪೋಪ ಮಾಡುವ ಆದರದ ಸ್ವಾಗತ. ಕೆಳಗರೆ ಜನರಂಜನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864 ಮತ್ತೊಂದು ಮೊಬೈಲ್ ಸಂಖ್ಯೆ 9141970272, 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನನ್ನ ಜೊತೆ ನೇರವಾಗಿ ಮಾತಾಡ್ತಾ ನಮ್ಮ ಮೆಚ್ಚಿನ ಹಾಡನ್ನು ಕೇಳಬಹುದು. ಗಮನಿಸಿ, ಕೇವಲ ನಿಮಗಾಗಿ ಹಾಡನ್ನು ಕೇಳಬೇಕೇ ಹೊರತು ಇಲ್ಲಿ ಯಾರ ಸ್ನೇಹಿತರ ಹೆಸರಾಗಲಿ ಕುಟುಂಬದವರ ಹೆಸರಾಗಲಿ ಕೇಳುವಂತಿಲ್ಲ. ಬೇಕಾದರೆ ನೀವು ಚಿತ್ರದ ಬಗ್ಗೆ ಅನಿಸಿಕೆಗಳನ್ನು ಹೇಳಬಹುದೇ ಹೊರತು ಯಾವುದೇ ಸಂಬಂಧಿಕರ ಹೆಸರಾಗಲಿ ಸ್ನೇಹಿತರ ಹೆಸರಾಗಲಿ ಹೇಳುವಂತಿಲ್ಲ.

ಹಾಗೆ ಬುಧವಾರ ಮಾಡಿದಂತಹ ಕೇಳುಗರು ಶುಕ್ರವಾರ ಮಾಡುವಂತಿಲ್ಲ, ಶುಕ್ರವಾರ ಮಾಡಿದಂತಹ ಕರೆ ಮಾಡಿದಂಥ ಕೇಳುಗರು ಬುಧವಾರ ಮಾಡುವಂತಿಲ್ಲ. ಹಾಗಾದರೆ ಬನ್ನಿ ನಮ್ಮ ಮೊದಲನೇ ಕಾಲರ್ ಮಾತಾಡ್ಸೋಣ. ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ದಾರೆ? ನಳಿನಿ ಸತೀಶ್ ಅವರು. ಹೇಗಿದ್ದೀರಿ ಮೇಡಮ್? ಸೂಪರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ? ಒಟ್ಟಿನಲ್ಲಿ ಚಿತ್ರಾನ ನೋಡಿದಿರಿ ತಾವು? ನಿಮ್ಮ ಹಾಡು ಬರ್ತಾ ಇದೆ, ಕರೆ ಮಾಡಿದ್ಕೆ ಧನ್ಯವಾದಗಳು ತಮಗೆ.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ, ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ಬಸ್ತಿಯಳಿಯಿಂದ. ಸುಮಾ ಅವ್ರಿಗೆ ಯಾವ ಹಾಡು ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ? ಮಾಂಗಲ್ಯಂ ತಂತುನಾನೇನ, ಅದರಲ್ಲಿ ಯಾವ ಹಾಡು? ಆ ಹಾಡು ನಮ್ಮಲ್ಲಿ ಇಲ್ಲ. ರಣಧೀರ, ರಣಧೀರಲ್ಲಿ ಯಾವ ಹಾಡು? ಇದು 6 ನಿಮಿಷದ ಸಾಂಗ್ ಇದೆ, 6 ನಿಮಿಷಕ್ಕಿಂತ ಕಡಿಮೆ ಸಾಂಗ್ ಕೇಳ್ಬೇಕು ನೀವು. ಅದರಲ್ಲಿ ರಣಧೀರದಲ್ಲಿ ಬೇರೆ ಹಾಡು ಹಾಕ್ಲಾ? ಓಕೆ, ಅದ ಹಾಡು ಯಾಕೆ ಇಷ್ಟ ಆಯ್ತು? ಈ ಹಾಡು ರವಿಚಂದ್ರನ್ ಚಿತ್ರಗಳು ಯಾವ್ಯಾವ ನೋಡಿದಿರಿ? ಮುಂಚೆ ಎಲ್ಲ ನೋಡಿದಿರಾ? ಈಗ ರಣಧೀರ ಚಿತ್ರದಿಂದ ಏಕಾಂಗಿ. ಅದಕ್ಕೆ ರವಿಚಂದ್ರನ್ ಚಿತ್ರ ಮಲ್ಲ. ಓಕೆ, ರವಿಚಂದ್ರನ್ ಚಿತ್ರ ಇಷ್ಟ ಆಗುತ್ತೆ, ಹಾಗಾಗಿ ರವಿಚಂದ್ರನ್ ಹಾಡು ಕೇಳಿದಿರಿ. ತಮ್ಮ ಹೆಸರು ಏನಂದ್ರಿ ಇನ್ನೊಂದ್ಸರಿ? ಇನ್ನೊಮ್ಮೆ ಹೇಳಿ. ಬಸ್ತಿ ಹೇಳಿದ್ದು ಗೊತ್ತಾಯ್ತು, ಎಲ್ಲಿಂದ ಹೆಸರು ಹೇಳಿಲ್ಲ. ಸುಮಾ ಬಸ್ತಿ ಹಳ್ಳಿಯಿಂದ. ಓಕೆ, ಆಯ್ತು ಸುಮಾ ಅವರೇ, ನಿಮ್ಮ ಹಾಡು ಬರ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಸರ್.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
1: ಸರ್, ನಾ ಗಂಗಪ್ಪ ಅಂತ ಸರ್, ಗಂಗಾವತಿಯಿಂದ.
0: ಗಂಗಪ್ಪ ಅವರು ಗಂಗಾವತಿಯಿಂದ?
1: ಹೌನ್ರಿ ಸರ್.
0: ಬಹಳ ದೂರದಿಂದ ಕರೆ ಮಾಡಿದ್ರಿ.
1: ಹೌದು ಸರ್, ಯಾವ್ದಾದ್ರು ಮೂರು ವರ್ಷ ಒಂದ್ಸಲ ಸಿಗ್ತದೆ ಸರ್, ಕರೆ ಆಗಲಿಲ್ಲ ಸಿಗಂಗಿಲ್ಲ.
0: ಹ್ಮ್. ಏನ್ ಮಾಡ್ಕೊಂಡಿದ್ದೀರಾ ಗಂಗಪ್ಪ ಅವರು?
1: ನಾ ಟೈಲರಿಂಗ್ ಮಾಡ್ತೀನಿ ಸರ್.
0: ಬಿಡುವಿನ ಸಮಯದಲ್ಲೆಲ್ಲ ಕೇಳ್ತೀರಿ?
1: ಖಂಡಿತ ಕೇಳ್ತೀವಿ ಸರ್.
0: ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ ತಮಗೆ?
1: ಸರ್, ಇದು ನಾವು ಮನದ ಜನರಂಜನ ಕೇಳ್ತೀವಿ ಸರ್ ಹೆಚ್ಚಾಗಿ, ಮತ್ತೆ ಎಲ್ಲವೂ ಕಾರ್ಯಕ್ರಮಗಳು ಕೆಲವೊಂದು ಕೇಳ್ತಾ ಇರ್ತೀವಿ ಸರ್ ಟೈಮ್ ಸಿಕ್ಕಾಗ.
0: ಹ್ಮ್. ಎಲ್ಲ SMS ಕಾರ್ಯಕ್ರಮದಲ್ಲಿ, ವಾಟ್ಸ್ಆಪ್ ಆಧಾರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ?
1: ಅವನು ಕೇಳ್ತೀವಿ ಸರ್. ಅವನು
0: ಅದರೆಲ್ಲ ಕೇಳದ ನೀವು ಭಾಗವಹಿಸಬೇಕು. SMS ಅನ್ನು ಕಳಿಸ್ಬೇಕು, ವಾಟ್ಸ್ಆಪ್ ಸಂದೇಶ ಕಳಿಸ್ಬೇಕು. ಇದು ನಿಮಗಾಗಿರುವಂತ ಆಕಾಶವಾಣಿ ಇರೋದ್ರಿಂದ ಇದರಲ್ಲ ಭಾಗವಹಿಸ್ಬೇಕು. ನೀವು ಯಾವ ಹಾಡ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ?
1: ಬಂಗಾರ ಮನುಷ್ಯ ಚಿತ್ರದೊಳಗ ಬಾಳು ಬಂಗಾರ ನೀನು ಅಂತ ಹೇಳ್ತಾರೆ.
0: ಒಳ್ಳೆ ಹಾಡೇ ಕೇಳಿದ್ರೆ
1: ಹಾಡು ಪ್ರಸರ್ ಮಾಡ್ರಿ ಸರ್.
0: ಯಾಕೆ ಇಷ್ಟ ಆಯ್ತಿ ಹಾಡು?
1: ಹಳೆ ಹಾಡಲ್ರಿ ಸರ್, ಕೇಳಕ್ ಬಹಳ

0: ಇದು
1: ಜಾನಕಮ್ಮ ಹಾಡಿರೋದಲ್ಲ, ಇದು ಪಿ ಸುಶೀಲ್ ಅವರು ಹಾಡಿರೋ ಹಾಡು.
0: ಹೌದನ್ರಿ ಸರ್, ಎಲ್ಲ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಳೋರಿಗಾಗಿ.
1: ಅಲ್ಲ, ಇದು ರಿಕ್ವೆಸ್ಟ್ ಸಾಂಗ್ ಅಲ್ಲ ಇದು, ಯಾಕಂದ್ರೆ ನಿಮಗಾಗಿ ಇದ್ರ ಬಗ್ಗೆ ಚಿತ್ರದ ಬಗ್ಗೆ ಹೇಳಬಹುದು, ಇಲ್ಲಿ ಯಾವ್ದೇ ಫ್ರೆಂಡ್ಸ್ ಹೆಸರ ಹೇಳಂಗಿಲ್ಲ, ಸಂಬಂಧಿಕರ ಹೆಸರನ್ನು ಹೇಳಂಗಿಲ್ಲ, ನಿಮಗಾಗಿ ಇರುವಂತಹ ಹಾಡು ಅಷ್ಟೇ.
0: ಆಯ್ತು, ಕೇಳಿ ನಮಗೆ ಸರ್, ನಮಗಾಗಿ.
1: ಓಕೆ, ನಿಮ್ಮ ಹಾಡು ಬರ್ತಾ ಇದೆ ಕಿರಣಿ, ಧನ್ಯವಾದ.
0: ನಮಸ್ಕಾರ ಸರ್.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿದ್ದಾರೆ?
1: ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್.
0: ಸುರೇಶ್ ಬೆಣ್ಣಿ ಅವರಿಗೆ ಯಾವ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ?
1: ಜಸ್ಟ್ ಮಾತು ಮಾತಾಡಲಿ ಸರ್, ಕೆಲವೊಮ್ಮೆ ಅದರಲ್ಲಿ ಎಲ್ಲ ದಿನಗಳ ನೀರು ಅಂತ ಐತೆಲ್ಲ ಆಗಿತ್ತಿರ್ಲಿ.
0: ನೋಡ್ರಿ, ಜಸ್ಟ್ ಮಾತು ಮಾತಲ್ಲೇ ಜಸ್ಟ್ ಮಾತು ಮಾತೇ ಹಾಡ್ತಿದ್ರಿ.
1: ಹೌದು ಸರ್.
0: ಯಾಕೆ ಇಷ್ಟ ಆಯ್ತು ಹಾಡು?
1: ಚೆನ್ನಾಗುತ್ತೆ ಸರ್, ಗೀತೆ ಸಂಗೀತನೇ ಚೆನ್ನಾಗಿದೆ ಅದರಿಂದ.
0: ಶ್ರೇಯಾ ಘೋಷಾಲ್ ಅವರು ಚೆನ್ನಾಗಿ ಹಾಡಿದ್ದಾರೆ. ಹೌದು, ಶ್ರೇಯಾ ಘೋಷಾಲ್ ಅವರು ಚೆನ್ನಾಗಿ ಹಾಡಿದ್ದಾರೆ, ಹಾಗಾಗಿ ಇಷ್ಟ.
1: ಹೌದು ಸರ್.
0: ಆಯ್ತು, ನಿಮ್ಮ ಹಾಡು ಕೇಳಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ತೆ ಸರ್.

0: ನಮಸ್ತೆ. ಎಚ್ ಸತೀಶ್ ಕುಮಾರ್ ಅಂತ, ಚಿತ್ರದುರ್ಗದಿಂದ.
1: ಕೆ ಸತೀಶ್ ಕುಮಾರ್ ಅವರು ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೀರಿ?
0: ಹೌದು ಸರ್, ಎಲ್ಲ ಭಾಗವಹಿಸ್ತಾ ಇರ್ತೀನಿ. ಚಿತ್ರದುರ್ಗ ಅಂದ್ರೆ ನಮ್ಮ ಊರಿಂದ ಅಭಿಮಾನ ಉಂಟಲ್ಲ, ಒಡಹುಟ್ಟಿದವರಿಂದ ಸೋಲೆ ಗೆಲುವೆಂದು ಬಾಳಲ್ಲಿ ಅರಿತಾದ ಮೇಲೆ ಎಲ್ಲ ಅಪ ನಿಂದೆ ಬಹುಮಾನದಂತೆ ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆ ದೇವನ ಕೊಡುಗೆ.

0: ಎಲ್ಲ ಅಪ ನಿಂದೆ ಬಹುಮಾನದಂತೆ, ಈ ಸುಖ ದುಃಖವು ಅಳುವು ನಗುವು ಎಲ್ಲ ಆ ದೇವನ ಕೊಡುಗೆ.
1: ಕರೆಕ್ಟ್ ಅಲ್ವಾ? ಜೀವನದಲ್ಲಿ ಜೀವನದಲ್ಲಿ ಅವಮಾನ ಸನ್ಮಾನ ಎರಡು ಆದ್ರೆ ಅದು ಜೀವನ ಅಂತ ಹೇಳ್ತಾರೆ, ಹೌದಲ್ವಾ? ಹಾಗಾಗಿ ಈ ಹಾಡು ಒಳ್ಳೆ ಹಾಡನ್ನು ಕೇಳಿದ್ರೆ
0: ಅವಮಾನ ಆದ್ರೆ ಸನ್ಮಾನ ಸಿಗುತ್ತೆ ಅಂತ.
1: ಹೌದು ಹೌದು, ಒಳ್ಳೆ ಹಾಡು
0: ಕಲಿತೀವಿ ಅಂತ. ಅದು
1: ಒಳ್ಳೆ ಹಾಡೇ ಕೇಳಿದಿರಿ. ಆಯ್ತು, ನಿಮ್ಮ ಹಾಡು ಪ್ರಸಾರ ಮಾಡ್ತೇನೆ. ಕರೆ ಮಾಡೋದಕ್ಕೆ ಧನ್ಯವಾದ.
0: ಓಕೆ ಓಕೆ ಸರ್, ಖಂಡಿತ ಖಂಡಿತ, ಧನ್ಯವಾದಗಳು.

0: ಸರ್, ನನಗೆ ಗಲಾಟೆ ಸಂಸಾರದಿಂದ
1: ಗಲಾಟೆ ಸಂಸಾರ ಕೇಳ್ಬಿಟ್ಟಿದಾರ, ಸಂಸಾರದಲ್ಲಿ ಗಲಾಟೆ.
0: ಅದರಲ್ಲಿ ಕೋಳಿಗೆ ಅಲ್ಲಿಲ್ಲ ಅಂತ ಒಂದು ಆಡಿದ್ದಾರ
1: ಸರ್. ಕೋಳಿಗೆ ಅಲ್ಲಿಲ್ಲ
0: ಬೇಕಾಯ್ತು
1: ಇಲ್ಲ ನೋಡ್ರಿ. ಎರಡೇ ಇರೋದು, ಓ ಇನಿಯ ಏನೇನೋ ಕೇಳುತ್ತೀರೆ, ಎರಡು ಹಾಡಿದೆ. ಎರಡ್ ಹಾಡಲ್ಲಿ ನೋಡ್ರಿ, ಓ ಇನಿಯ ಏನೇನೋ ಕೇಳುತ್ತೀರೆ, ಅದ್ರಲ್ಲಿ ಯಾವ ಹಾಡು ಬೇಕು ನಿಮ್ಗೆ? ಓ ಇನಿಯ ಹಾಕ್ಲಾ? ಓಕೆ ಆಯ್ತು. ಗಲಾಟೆ ಸಂಸಾರ ಕೇಳಿದಿರ, ಗಲಾಟೆ ಮಾಡ್ಕಂತೇನೆ ಕೇಳಿ ಹಾಡನ್ನು.
0: ಧನ್ಯವಾದಗಳು.

0: ಕೇಳುಗರೆ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಿರುವಿರಿ. ಈಗ ಸಮಯ ಸರಿಯಾಗಿ 8:32:30 ನಡೆಸ್ಕೊಡ್ತಿರೋ ನಾನು ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ ಇ ಗಣೇಶ್ ಬಾಬು. ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ. ತಮ್ಮ ಹೆಸರು?
1: ಹೊನ್ನೂರಲ್ಲಿ
0: ಅವರು ಹೇಗಿದ್ದೀರಿ? ಎಲ್ಲ ನಿಮ್ಮ ಫ್ರೆಂಡ್ಸ್ಗಳೇ ಬಂದ್ಬಿಟ್ರು.
1: ಇವತ್ತಿನ
0: ಕಾರ್ಯಕ್ರಮದಲ್ಲಿ ಯಾವ ಹಾಡು?

ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ನಮ್ಮ ಕಾರ್ಯಕ್ರಮದ ಕೊನೆಯ ಕರೆ. ಹಲೋ,
5: ನಮಸ್ಕಾರ ಸರ್.
4: ನಮಸ್ಕಾರ, ನಮ್ಮ ಹೆಸರು?
5: ಹಲೋ, ನಮಸ್ತೆ. ಹೆಸರು ಮುತ್ತಣ್ಣ ಚಿತ್ರಗಾರ, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣ ಸರ್.
4: ದೂರದಿಂದ ಕರೆ ಮಾಡಿದ್ರಿ?
5: ಹೌದು ಸರ್, ಕಾರ್ಯಕ್ರಮ ಕೇಳ್ತಿರ್ತೀನಿ ಸರ್. ದುರ್ಗೋದಯ ಕಾರ್ಯಕ್ರಮ ಎಲ್ಲ ಬಹಳ ಇಷ್ಟ ಸರ್. ಅದೆಲ್ಲ ಕೇಳ್ತಿರ್ತೀನಿ ಸರ್ ಬೆಳಗ್ಗೆ.
4: ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ತಮಗೆ ಇಷ್ಟ?
5: ಇವತ್ತು ನಮಗಾಗಿ ರವಿಚಂದ್ರ ಅಭಿನಯದ ರವಿಮಾಮ ಚಿತ್ರದಿಂದ ಪ್ರಿಯ ಪ್ರಿಯ ಪ್ರೀತಿಯ ಸಾಲು ಕಮಲ ಗಣಲಿ ಗೀತ ಚೆನ್ನಾಗಿದೆ ಸರ್.
4: ಒಳ್ಳೆ ಹಾಡು ಕೇಳಿದ್ರಿ, ಮೆಲೋಡಿ ಸಾಂಗ್. ಯಾಕೆ ಇಷ್ಟ ಆಯ್ತು ಹಾಡು?
5: ಇಲ್ಲ ಸರ್, ಮೆಲೋಡಿ ಹಾಡು ಸಾಂಗ್ ರಂಗಕೃಷ್ಣ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸರ್, ಅದಕ್ಕೋಸ್ಕರ ಗೀತ ಇಷ್ಟ.
4: ಹಾಗಾಗಿ ಆಯ್ತು, ಆಯ್ತು. ತಮ್ಮ ಮೆಚ್ಚಿನ ಹಾಡು ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ಕೆ ಧನ್ಯವಾದ ತಮಗೆ.
5: ಓಕೆ ಸರ್, ನಮಸ್ತೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:45:10. ಈಗ ಕೇಳಿ ವಚನಗಳು. ಮೊದಲಿಗೆ ಕೇಳಿ ಉರಿಲಿಂಗ ಪೆದ್ದಿ ಅವರ ವಚನ ರವೀಂದ್ರ ಅವರ ಸ್ವರದಲ್ಲಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಈಗ ಕೇಳಿ ಹಡಪದ ಅಪ್ಪಣ್ಣ ಅವರ ವಚನ ಹಾರನಹಳ್ಳಿ ಸ್ವಾಮಿಯವರ ಸ್ವರದಲ್ಲಿ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮಡಿವಾಳ ಮಾಚಿದೇವ ಅವರ ವಚನ ಕೆಜಿ ರಂಗಸ್ವಾಮಿ ಅವರ ಧ್ವನಿಯಲ್ಲಿ.

ಇದುವರೆಗೂ ವಚನಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 MHz. ಇನ್ನು ಮುಂದೆ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

0: South Korea in the semi-finals. Indian women's recurve team has already assured the country's first medal in the tournament with a stunning win over record 10-time Olympic champion South Korea in the semi-final yesterday. In football, India scripted history by qualifying for the quarterfinals of the AFC Under-17 Women's Asia Cup for the first time with a commanding 4-0 victory against Lebanon in the final Group B fixture at Suzhou in China today. For India, Preetika Burman in the 7th and 85th, Alva Devi Senjum in 36th and Joya in 72nd minute scored goals. Reaching the semi-final of this tournament would guarantee India's spot in the 2026 FIFA Under-17 Women's World Cup. And in IPL cricket, Delhi Capitals have set a target of 143 runs for Kolkata Knight Riders at Arun Jaitley Stadium in Delhi. Put into bat, Delhi Capitals scored 142 runs, losing 8 wickets in the stipulated 20 overs. Earlier, Kolkata Knight Riders won the toss and opted to bowl. And now, before we end the bulletin, the headlines once again. Suvendu Adhikari to be the first BJP Chief Minister of West Bengal, swearing in tomorrow morning at Kolkata's Brigade Parade Ground. TVK Chief C. Joseph Vijay gets support from Congress, VCK, IUML and left parties to take oath as Tamil Nadu Chief Minister tomorrow. Supreme Court expresses concern over rising drug menace in Punjab, calls for fundamental shift in state's policy and nab major traffickers. India and Singapore agree to enhance information sharing in countering terrorism. And in archery, Simranjeet Kaur advances to semi-final of the women's recurve event at World Cup Stage 2 in Shanghai. For details of this story and more, log on to our website, newsonair.gov.in and News on AIR app. And that's all in the news at 9. Good night.
1: ಆಕಾಶವಾಣಿ ಬೆಂಗಳೂರು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:15:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಈಗ ಭಾವಗೀತೆಗಳ ಕಾರ್ಯಕ್ರಮ.
2: ರೈತ ನಾಯಕ, ಜನಪರ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಕೆಳಗರೆ ಭಾವಗೀತೆಗಳ ಕಾರ್ಯಕ್ರಮದ ಮುಂಚೆ ಇವತ್ತು ಸಿನಿ ಪ್ರಪಂಚ ಕಾರ್ಯಕ್ರಮದ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಈಗ ನೋಡೋಣ. ಹನಿಜೇನು ಗಂಗಣ್ಣ ಅವರು ಚಿತ್ರದುರ್ಗ, ಇವರು ತುಂಬ ಉಪಯುಕ್ತವಾದ ಮಾಹಿತಿ ಎಸ್ ಎಲ್ ಭೈರಪ್ಪನವರ ಬಗ್ಗೆ ಹೇಳಿದ್ದೀರಿ. ಪ್ರತಿಭೆ ಹುಟ್ಟುವುದು ಬಡತನದಲ್ಲಿ, ಅದು ಸಾಯುವುದು ಸಿರಿತನದಲ್ಲಿ. ನಾವು ಇರಬೇಕು ಸಮಾಜದಲ್ಲಿ, ಫೋನು ಟಿವಿ ಇಡೀ ದೂರದಲ್ಲಿ. ಬಹಳ ಸೊಗಸಾಗಿ ಕವನವನ್ನು ಕಳಿಸಿದ್ರೆ, ತಮ್ಮ ಅನಿಸಿಕೆಗೆ ಧನ್ಯವಾದ. ಇವತ್ತು ಎಲ್ಲರ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ಗಣೇಶ್ ಬಾಬು ಸರ್, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರು, ಬಹುಶಃ ನೆಟ್ವರ್ಕ್ ಸಮಸ್ಯೆಯಿಂದ ಅದು ಬಂದಿರಲ್ಲ, ಅದಕ್ಕೆ ಸಹಕರಿಸಿ. ತಮ್ಮ ಅನಿಸಿಕೆಗೆ ಧನ್ಯವಾದ. ಸಿನಿ ಪ್ರಪಂಚದ ಸಿನಿ ಧ್ವನಿ ಕಾರ್ಯಕ್ರಮ ಉತ್ತಮ ವಿನೋದ ಕಾರ್ಯಕ್ರಮ. ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು. ಪ್ರತಿ ವಾರವೂ ವಿನೂತನ ಕಾರ್ಯಕ್ರಮ ಮೂಡಿ ಬರಲಿ ಎಂದು ನನ್ನ ಆಸೆ ಅಂತ ಹೇಳ್ತಿದ್ದಾರೆ ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕು. ವಿಶೇಷವಾದ ಕಾರ್ಯಕ್ರಮ, ವಿನೂತವಾಗಿ ಮೂಡಿ ಬರುತ್ತೆ. ತಮ್ಮ ಅನಿಸಿಕೆಗೆ ಧನ್ಯವಾದ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇವರು ಇಂದಿನ ಸಿನಿ ಪ್ರಯಾಣ ಪ್ರೋಗ್ರಾಂ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆ ಧನ್ಯವಾದ. ಹಾಗೆ ಪರ್ವಾ ಸಿನಿಮಾ ಹಾಡು ನನಗೂ ಇಷ್ಟ ರೀ. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳೋದು ತುಂಬ ಇಂಪಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆಗೆ ಧನ್ಯವಾದ. ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಸಂಜೆ ಕಾರ್ಯಕ್ರಮ ಕೊಡುತ್ತಿರುವ ಗಣೇಶ್ ಬಾಬು ಸರ್ ಅವರಿಗೆ ನಮಸ್ಕಾರಗಳು. ತಮಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಎಸ್ ಎಲ್ ಭೈರಪ್ಪನವರ ಉತ್ತಮವಾದ ಮಾಹಿತಿ ಮತ್ತು ಪರ್ವ ಚಿತ್ರದ ಸುಮಧುರ ಹಾಡುಗಳು ಮನಸ್ಸಿಗೆ ಖುಷಿ ಕೊಟ್ಟವು. ಈ ಕಾರ್ಯಕ್ರಮ ನಮಗೆ ಇಷ್ಟವಾಯಿತು ಸರ್, ಧನ್ಯವಾದಗಳು. ನಮಸ್ಕಾರ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ಹಾಗೆ ಅಮೃತ ರಮೇಶ್ ಅವರು ಮಾಹಿತಿ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದ.

ನಮಸ್ಕಾರಗಳು ಗಣೇಶ್ ಬಾಬು ಸರ್. ನಮಸ್ಕಾರ. ಈ ದಿನ ಪ್ರಸಾರವಾದ ಸಿನಿ ಪ್ರಪಂಚದಲ್ಲಿ ಕಾದಂಬರಿಕಾರರಾದ ಎಸ್ ಎಲ್ ಭೈರಪ್ಪ ಅವರೇ ಅವರು ರಚಿಸಿದ ಕಾದಂಬರಿ ಆಧಾರಿತ ಪರ್ವ ಚಿತ್ರದ ಬಗ್ಗೆ ವಿಮರ್ಶೆ ಮತ್ತು ಹಾಡುಗಳು ಬಗ್ಗೆ ಉತ್ತಮವಾದ ಮನಮುಟ್ಟುವ ಮಾಹಿತಿ, ನಿಮ್ಮ ಉತ್ತಮವಾದ ನಿರೂಪಣೆ ಜೊತೆಗೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ ಹನುಮಂತಪ್ಪ ಮಡಿವಾಳ ಅರ್ಜಗಳೂರಿಂದ. ತಮ್ಮ ಅಭಿಪ್ರಾಯ ಗಣಿಸಿಕೆ ಧನ್ಯವಾದ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿಯವರು ಮನೆಯವರು ಆತ್ಮೀಯ ನಿರೂಪಕರಾದ ಎಚ್ ಸಿ ಗಣೇಶ್ ಬಾಬು ಸರ್ ಅವರಿಗೆ ಶುಭ ಸಂಜೆ ನಮಸ್ಕಾರ. ತಮಗೂ ಶುಭ ಸಂಜೆ ನಮಸ್ಕಾರ. ಪ್ರತಿ ವಾರ ಸಿನಿ ಪ್ರಪಂಚ ಕಾರ್ಯಕ್ರಮ ಸಿನಿಮಾ ಕ್ಷೇತ್ರದ ಕುರಿತಾದ ಆಸಕ್ತಿಕರ ವಿಷಯಗಳು, ಸಂಗತಿಗಳು, ಜೊತೆಗೆ ಹಾಡುಗಳು, ಜೊತೆ ಕಾರ್ಯಕ್ರಮ ತುಂಬ ಉಪಯುಕ್ತ ಆಗ್ತಾ ಇದೆ ಸರ್, ಧನ್ಯವಾದ ಅಂತ ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಕ್ಕೆ ಧನ್ಯವಾದ ತೇಲಿಯವರೇ. ನಮ್ಮ ಕೇಳುಗರು ಕಳಿಸಿದ ಸಿನಿ ಪ್ರಪಂಚದ ಕುರಿತು ಅಭಿಪ್ರಾಯ ಹಾಗೂ ಅನಿಸಿಕೆಗಳಿಗೆ ನನ್ನ ಮನಃಪೂರ್ವಕ ಧನ್ಯವಾದಗಳು. ಇನ್ನು ಭಾವತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚಿತ ಭಾವಗೀತೆ ಎಂ ಕೆ ಜಯಶ್ರೀ ಹಾಗೂ ಪದ್ಮ ಅವರ ಸ್ವರದಲ್ಲಿ.

0: ರೈತ ನಾಯಕ ಜನಪರ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಇದೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವಕ್ಕೆ ಸ್ವಾಗತ ಕೋರುತ್ತಾರೆ ಪಟೇಲ್ ಶಿವಕುಮಾರ್, ಅಧ್ಯಕ್ಷರು ವೀರಶೈವ ಅರ್ಬನ್ ಕೋಆಪ್ ಸೊಸೈಟಿ ಚಿತ್ರದುರ್ಗ ಹಾಗೂ ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷರು.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:05 ಇನ್ನು ಮುಂದೆ ಕೇಳಿ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ. ಕೆಳಗರೆ ಕನ್ನಡದಲ್ಲಿ ಭಕ್ತ ಪ್ರಹ್ಲಾದ ಕಥೆ ಹಲವಾರು ಬಾರಿ ಚಲನಚಿತ್ರವಾಗಿದೆ. ಆದರೆ 1983 ಬಿಡುಗಡೆಯಾದ ಚಲನಚಿತ್ರವು ಅತ್ಯಂತ ಜನಪ್ರಿಯವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹಿರಣ್ಯಕಶಿಪುವಾಗಿ, ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಪ್ರಹ್ಲಾದನಾಗಿ, ಸರಿತಾ ಕಯಾದು, ಅನಂತ್ ನಾಗ್, ನಾರದ ಅಂಬಿಕಾ ಇವರು, ನಿರ್ದೇಶನ ವಿಜಯ್, ನಿರ್ಮಾಣ ಎಸ್ ಎ ಗೋವಿಂದರಾಜು, ವಿ ಭರತ್ರಾಜ್, ಸಂಗೀತ ಟಿ ಜಿ ಲಿಂಗಪ್ಪ. ಈ ಚಿತ್ರವು 1983 ಭರ್ಜರಿ ಯಶಸ್ವಿ ಪೌರಾಣಿಕ ಚಿತ್ರವಾಗಿದೆ ಮತ್ತು ಕನ್ನಡದ ಅತ್ಯಂತ ಜನಪ್ರಿಯ ಚಿತ್ರಗಳಲ್ಲಿ ಒಂದಾಗಿದೆ. ಮಾಸ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಾಲನಟನಾಗಿನ ಅದ್ಭುತ ಅಭಿನಯಕ್ಕೆ ಈ ಚಿತ್ರ ಹೆಸರುವಾಸಿ. ಛಾಯಾಗ್ರಹಣ ಮತ್ತು ಧ್ವನಿ ಮುದ್ರಣ ವಿಭಾಗಗಳಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಸಹ ಗೆದ್ದಿದೆ. ಇದರ ಚಿತ್ರದ ಕಥೆ ಹರಿಭಕ್ತನಾದ ಪ್ರಹ್ಲಾದ ಮತ್ತು ಹರಿಯ ಕಡುವೈರಿಯಾದ ತಂದೆ ಹಿರಣ್ಯಕಶಿಪುವಿನ ನಡುವಿನ ಸಂಘರ್ಷ. ಕಥೆಯು ಹಿರಣ್ಯಕಶಿಪುವಿನ ವಧೆ ಮತ್ತು ನರಸಿಂಹಾವತಾರದೊಂದಿಗೆ ಕೊನೆಗೊಳ್ಳುತ್ತೆ. ಇದರ ಒಂದು ಗೀತೆಯನ್ನು ಈಗ ಕೇಳೋಣ. ಗಾಯಕ ಪಿ ಜಯಚಂದ್ರನ್, ಚಿ ಉದಯಶಂಕರ್ ರಚಿತ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಈಗ ಕೇಳಿಯೋ ಹೊಸ ಇತಿಹಾಸ ಚಿತ್ರದ ಗೀತೆ. ಇದು 1984 ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದೆ. ಇದು ಆಕ್ಷನ್ ಮತ್ತು ಡ್ರಾಮಾ ಪ್ರಕಾರದ ಚಿತ್ರವಾಗಿದ್ದು ಡಿ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಜಯಮಾಲಾ ಮತ್ತು ವಜ್ರಮುನಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ನಿರ್ಮಾಪಕ ಟಿಎನ್ ನಾಗಪ್ರಕಾಶ್, ಟಿಎಸ್ ನಾಗಪ್ರಕಾಶ್, ಟಿಎಸ್ ದಿನೇಶ್ ಹಾಗೂ ಎಸ್ಆರ್ಎಸ್ ಕಂಬೈನ್ಸ್, ಸಂಗೀತ ಶಂಕರ್ ಗಣೇಶ್. ಈ ಚಿತ್ರದ ಛಾಯಾಗ್ರಹಣ ಡಿ ಪ್ರಸಾದ್ ಬಾಬು. ಇದರ ಒಂದು ಹಾಡನ್ನು ಈಗ ಕೇಳಿ. ಗಾಯಕಿ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಶಂಕರ್ ಗಣೇಶ್.

ಇನ್ನು ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಯನ್ನು ಕೇಳೋಣ. ಲಕ್ಷ್ಮೀ ಕಟಾಕ್ಷ ಚಿತ್ರವು 1985 ಬಿಡುಗಡೆಯಾದ ಕನ್ನಡದ ಚಲನಚಿತ್ರವಾಗಿದ್ದು ಇದು ಕೌಟುಂಬಿಕ ಡ್ರಾಮಾ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ಆರತಿ, ಶ್ರೀನಿವಾಸ ಮೂರ್ತಿ, ರಾಜೀವ್, ಪ್ರಮೀಳಾ ಜೋಶಾಯಿ ಮತ್ತು ಶಿವರಾಮ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವನ್ನು ಬಿ ಸುಬ್ಬರಾವ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದ ನಿರ್ಮಾಪಕರು ಸುಶೀಲಾ ಅಂಕಲಗಿ, ಸಂಗೀತ ನಿರ್ದೇಶನ ಸತ್ಯಂ. ಈ ಚಿತ್ರವು ಕೌಟುಂಬಿಕ ಡ್ರಾಮಾ ಚಿತ್ರವಾಗಿದೆ. ಇದರ ಒಂದು ಹಾಡನ್ನು ಕೇಳೋಣ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸತ್ಯಂ.

ಇನ್ನು ಶಿವಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆಯನ್ನು ಕೇಳೋಣ. ಇದು ತಮಿಳು ಮತ್ತು ಕನ್ನಡ ಏಕಕಾಲದಲ್ಲಿ ಚಿತ್ರೀಕರಣಗೊಂಡ ಭಾರತೀಯ ಚಲನಚಿತ್ರವಾಗಿದ್ದು ಬಿ ಎಸ್ ರಂಗ ನಿರ್ದೇಶಿಸಿದ್ದಾರೆ ಮತ್ತು ಪ್ರತಿ ಆವೃತ್ತಿಯಲ್ಲಿ ವಿಭಿನ್ನ ಪೋಷಕ ಪಾತ್ರಗಳನ್ನು ಹೊಂದಿದ್ದಾರೆ. ಮಾಸ್ಟರ್ ಆನಂದ್ ಮಾರ್ಕಂಡೇಯನ ಪಾತ್ರದಲ್ಲಿ ಈ ಚಿತ್ರವು 1957 ಬಿಡುಗಡೆಯಾಯಿತು. ಈ ಗೀತೆಗೆ ಸಂಗೀತ ಎಂ ರಂಗರಾವ್.

ಇನ್ನು ಪ್ರೀತಿ ಚಿತ್ರದ ಗೀತೆಯನ್ನು ಕೇಳೋಣ. ಇದು 1986 ಬಿಡುಗಡೆಯಾದ ಪ್ರೀತಿ ಕನ್ನಡದ ಒಂದು ಪ್ರಸಿದ್ಧ ಸಾಮಾಜಿಕ ಹಾಗೂ ಪ್ರಣಯ ಪ್ರಧಾನ ಚಲನಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಿವರ್ ಸ್ಟಾರ್ ಅಂಬರೀಷ್, ಗಾಯತ್ರಿ ಮತ್ತು ಭವ್ಯ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಗೀತೆಗೆ ಸಂಗೀತ ಜಿ ಕೆ ವೆಂಕಟೇಶ್, ನಿರ್ದೇಶನ ಎ ಟಿ ರಘು. ಈ ಗೀತೆಗೆ ಗೀತ ರಚನೆ ಮಾಡಿದವರು ವಿಜಯ ನರಸಿಂಹ, ಗೀತ ಪ್ರಿಯ ಹಾಗೂ ದೊಡ್ಡರಂಗೇಗೌಡ. ಈ ಚಲನಚಿತ್ರವು ಪ್ರೀತಿ ಮತ್ತು ಸಾಮಾಜಿಕ ಅಂಶಗಳನ್ನು ಒಳಗೊಂಡಿದೆ. ಇದರ ಒಂದು ಗೀತೆಯನ್ನಾಗಿ ಕೇಳೋಣ. ಗಾಯಕಿ ಎಸ್ ಜಾನಕಿ, ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಜಿ ಕೆ ವೆಂಕಟೇಶ್.

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಶರಪಂಜರ ಚಿತ್ರದ ಗೀತೆ. ಪುಟ್ಟಣ ಕಡಗಾಲ್ ನಿರ್ದೇಶಿಸಿದ 1971 ಭಾರತೀಯ ಕನ್ನಡ ಚಲನಚಿತ್ರವಾಗಿದ್ದು ಇದೇ ಹೆಸರಿನ ತ್ರಿವೇಣಿ ಅವರ ಕಾದಂಬರಿ ಮೇಲೆ ಆಧಾರಿತವಾಗಿದೆ. ಕಲ್ಪನಾ ಮತ್ತು ಗಂಗಾಧರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ಇದುವರೆಗೆ ತಯಾರಿಸಲ್ಪಟ್ಟ ಅತ್ಯುತ್ತಮ ಕನ್ನಡ ಚಲನಚಿತ್ರಗಳಲ್ಲಿ ಒಂದೆಂದು ಪರಿಗಣಿತವಾಗಿದೆ. ತ್ರಿವೇಣಿಯವರ ಕಾದಂಬರಿಯ ಸಮೃದ್ಧವಾಗಿ ದೃಶ್ಯಾತ್ಮಕವಾಗಿದ್ದು ಪುಟ್ಟಣ್ಣನವರು ಪರದೆಯ ಮೇಲೆ ಕಾದಂಬರಿಗೆ ನಿಷ್ಠರಾಗಿ ಉಳಿದದ್ದು ಮಾತ್ರವಲ್ಲ, ಜೊತೆಗೆ ತ್ರಿವೇಣಿಯವರ ಕಾದಂಬರಿಯ ಬಹುತೇಕ ಸಂಭಾಷಣೆಗಳನ್ನು ಉಳಿಸಿಕೊಂಡರು ಮತ್ತು ಅವರಿಗೆ ಉಪಕಾರ ಸಲ್ಲಿಸಿದರು. ಇದರ ಒಂದು ಗೀತೆಯನ್ನು ಈಗ ಕೇಳೋಣ. ಗಾಯಕಿ ಪಿ ಸುಶೀಲಾ, ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ವಿಜಯ ಭಾಸ್ಕರ್.

0: ಇದುವರೆಗೂ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 10 ಗಂಟೆಯಿಂದ 11 ಗಂಟೆವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.
1: आप सुन रहे हैं विविध भारती राष्ट्रीय सेवा देश की सुरीली धड़कन. छाया गीत के लिए बस कुछ ही पलों का इंतजार.

रात। ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ.